ಧ್ವನಿ 90.8 ಎಫ್ಎಂ ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರಿಯ ಕೇಳುಗರೇ, ಇದು ಮೈಸೂರು ನಗರದ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 7:05 ಪ್ರದೇಶ ಸಮಾಚಾರ, 7:15 ಬದುಕು ಬೆಳಕು, 7:25 ಚಿಂತನೆ ಪ್ರಾರ್ಥನೆ, 7:35 ವಾರ್ತೆಗಳು, 7:45 ಶ್ರೀವತ್ಸ ಜೋಶಿ ಅವರ ತಿಳಿದು ತೋರಣ, 8:20 ಪುಸ್ತಕ ಪರಿಚಯ ಹಾಗೂ 8:50 ಜಾಣ ಸುದ್ದಿ ಪ್ರಸಾರವಾಗಲಿದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀವ ಬಿಲ್ಲೇ ಬರುತ್ತೆ, ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
3: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮತ್ತು ಫ್ರೀ ಫುಡ್ ಕೂಡ.
2: June 8 and 9 ಬೆಳಿಗ್ಗೆ 9 ಗಂಟೆಯಿಂದ Sunday 4 ವರೆಗೆ. ಈಗಲೇ ರಿಜಿಸ್ಟರ್ ಮಾಡಿ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರು ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು

0: ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೆ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿಯಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವ ಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್

0: ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
4: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರು ಇದ್ರೆ ಅದು ಅಜೋಲ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30-ಜುಲೈ 29 ಮತಗಟ್ಟೆಗಳ ರಾಷನಲೈಜೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5 ಪ್ರಕಟಿಸಲಾಗುವುದು. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ MR ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಪ್ರಿಯ ಕೇಳುಗರೆ, ಇದೀಗ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಮಾಸು ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು ಭಾಗ 6. ಅಡಿಗೆ ಮನೆಯ ಒಡತಿ. ಕಸ್ತೂರ್ಬಾ ಅವರು ಮಹಾತ್ಮ ಗಾಂಧಿಯವರ ಧರ್ಮಪತ್ನಿ. ಆದರೆ ಅವರು ಗಾಂಧೀಜಿಯ ಧರ್ಮಪತ್ನಿ ಅಷ್ಟೇ ಆಗಿರಲಿಲ್ಲ, ಅದರ ಜೊತೆ ಜೊತೆಗೆ ಗಾಂಧೀಜಿಯ ಸಹಧರ್ಮಿಣಿಯಾಗಿ, ಸಹಾಯಕಳಾಗಿ, ಹಿಂಬಾಲಕಳಾಗಿ, ಸಹಕಾರಿಯಾಗಿ, ಮಾರ್ಗದರ್ಶಕಳಾಗಿ, ಸೇವಕಿಯಾಗಿ, ಸತ್ಯಾಗ್ರಹಿಯಾಗಿ, ನೆರಳಾಗಿ, ಗುರುವಾಗಿ, ಕೊನೆಗೆ ತಾಯಿಯೂ ಆಗಿ 62 ವರ್ಷಗಳ ಕಾಲ ಅವರೊಡನೆ ಬಾಳಿ ಬದುಕಿ ಅವರನ್ನು ಮುನ್ನಡೆಸಿ ಮುತ್ತೈದೆ ಸಾವನ್ನೂ ಪಡೆದು ಅಮರರಾದರು. ಗಾಂಧೀಜಿಗೆ ಕಸ್ತೂರ್ಬಾ ಹೆಂಡತಿಯಾಗಿ ದೊರಕದೇ ಹೋಗಿದ್ದರೆ ಅವರು ಅವರೇರಿದ ಎತ್ತರಕ್ಕೆ ಏರಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಧೈರ್ಯವಾಗಿ ಹೇಳಬಹುದು. ಗಾಂಧೀಜಿಯ ಸಾಧನೆಯಲ್ಲಿ ಕಸ್ತೂರ್ಬಾರವರ ಪಾತ್ರ ಅನನ್ಯವಾದುದು. ಅವರಿಬ್ಬರದು ಅಪರೂಪದ ಅನುರೂಪ ದಾಂಪತ್ಯ. ಗಾಂಧೀಜಿಯವರು 1906 ದಕ್ಷಿಣ ಆಫ್ರಿಕಾದಲ್ಲಿ ಫೋನಿಕ್ಸ್ ಆಶ್ರಮವನ್ನು ಸ್ಥಾಪಿಸಿ ಅಲ್ಲಿ ಹೊಸ ಬಗೆಯ ಜೀವನವನ್ನು ಆರಂಭಿಸಿದರು. ಆಗ ಕಸ್ತೂರ್ಬಾರವರು ತಮ್ಮ 4 ಮಕ್ಕಳ ಜೊತೆಗೆ ಆಶ್ರಮದ ಎಲ್ಲರಿಗೂ ತಾಯಿಯಾಗಿ ಪರಿವರ್ತನೆ ಹೊಂದಿದರು. ಇದು ಅವರು ಭಾರತಕ್ಕೆ ಬಂದ ಮೇಲೂ ಸಬರಮತಿ ಮತ್ತು ಸೇವಾಗ್ರಾಮ ಆಶ್ರಮಗಳಲ್ಲೂ ಮುಂದುವರಿಯಿತು. ಅಲ್ಲಿಂದ ಮುಂದೆ ಕಸ್ತೂರ್ಬಾ ಎಲ್ಲರಿಗಾಗಿ ಬದುಕಿದರೆ ಹೊರತು ತಮ್ಮ ಕುಟುಂಬಕ್ಕಾಗಿ ಅಲ್ಲ. ಅಷ್ಟೇ ಅಲ್ಲ, ಅವರು ಕೌಟುಂಬಿಕ ಸಂತೋಷ ಸೌಕರ್ಯಗಳನ್ನು ಕಾಣಲೂ ಇಲ್ಲ, ಬಯಸಲೂ ಇಲ್ಲ. ಆಶ್ರಮದಲ್ಲಿ ಕಸ್ತೂರ್ಬಾರವರ ಎಲ್ಲ ಕಾರ್ಯಗಳಲ್ಲಿ ಪ್ರಮುಖವಾದದ್ದು ಅಡಿಗೆ ಮನೆಯ ಅಧಿಪತ್ಯ. ಅವರು ಅಡಿಗೆ ಮನೆಯ ಒಡತಿ. ಆ ಕಾರ್ಯವನ್ನು ಅವರು ಬಹಳ ಶಿಸ್ತಿನಿಂದ, ದಕ್ಷತೆಯಿಂದ ಮತ್ತು ಪ್ರೀತಿಯಿಂದ ನೆರವೇರಿಸುತ್ತಿದ್ದರು. ಆಶ್ರಮದ ಅಡಿಗೆ ಮನೆ ಸದಾ ಶುಚಿಯಾಗಿರುತ್ತಿತ್ತು. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕೆಲಸ ಮಾಡಬೇಕಾಗಿತ್ತು. ಯಾರೂ ಸೋಮಾರಿತನ ತೋರಿಸುವ ಹಾಗಿರಲಿಲ್ಲ. ಅಲ್ಲಿ ಮುಸ್ಲಿಮರು ಮತ್ತು ಕ್ರೈಸ್ತರಿಗೂ ಪ್ರವೇಶವಿತ್ತು. ಕಸ್ತೂರ್ಬಾ ಯಾವ ತಾರತಮ್ಯವನ್ನೂ ಮಾಡುತ್ತಿರಲಿಲ್ಲ ಮತ್ತು ಇತರರಂತೆ ತಾವೂ ಅಡಿಗೆ ಮನೆಯಲ್ಲಿ ದುಡಿಯುತ್ತಿದ್ದರು. ಅದರಿಂದ ಎಲ್ಲರೂ ದುಡಿಯುತ್ತಿದ್ದರು. ಕೆಲವೊಮ್ಮೆ ಅನಿರೀಕ್ಷಿತ ಅತಿಥಿಗಳು ಬಂದಾಗ ಫಜೀತಿ ಆಗುತ್ತಿತ್ತು. ಒಂದು ಮಧ್ಯಾಹ್ನ ಪಂಡಿತ ಮೋತಿಲಾಲ್ ನೆಹರು ತಮ್ಮ ಹಲವಾರು ಮಂದಿ ಸ್ನೇಹಿತರೊಡನೆ ಆಶ್ರಮಕ್ಕೆ ಅನಿರೀಕ್ಷಿತವಾಗಿ ಬಂದರು. ಆ ವೇಳೆಗೆ ಎಲ್ಲರ ಊಟ ಮುಗಿದು ಹೋಗಿತ್ತು. ಅದರಿಂದ ಮತ್ತೆ ಅಡಿಗೆ ಮಾಡಬೇಕಾಯಿತು. ಕಸ್ತೂರ್ಬಾ ಮಧ್ಯಾಹ್ನದ ವಿಶ್ರಾಂತಿಗಾಗಿ ಮಲಗಿಬಿಟ್ಟಿದ್ದರು. ಅವರನ್ನು ಎಬ್ಬಿಸುವುದಕ್ಕೆ ಗಾಂಧೀಜಿಗೆ ಮನಸ್ಸು ಬರಲಿಲ್ಲ. ಅವರು ಆಶ್ರಮವಾಸಿಯಾಗಿದ್ದ ಜಿ ರಾಮಚಂದ್ರನ್, ಮುಂದೆ ಇವರು ಸ್ವಾತಂತ್ರ್ಯಾನಂತರ ಸಂಸದರಾದರು, ಅವರನ್ನು ಮತ್ತು ಇತರೆ ಕೆಲವರನ್ನು ಕರೆದು ಕಸ್ತೂರ್ಬಾರವರನ್ನು ಎಬ್ಬಿಸದೆ ಅಡಿಗೆ ಕಾರ್ಯ ಆರಂಭಿಸಬೇಕೆಂದು, ಕಸ್ತೂರ್ಬಾ ಎದ್ದ ಮೇಲೆ ಅವರಿಗೆ ವಿಷಯ ತಿಳಿಸಬೇಕೆಂದು ಸೂಚಿಸಿದರು. ಆದರೆ ಅಡಿಗೆ ಮನೆಯಲ್ಲಿ ಶಬ್ದವಾಗುತ್ತಿದ್ದಂತೆ ಬಾರ್ ಅವರಿಗೆ ಎಚ್ಚರವಾಯಿತು. ಅವರಿಗೆ ಎಲ್ಲವೂ ಅರ್ಥವಾಯಿತು. ಸೀದಾ ಗಾಂಧೀಜಿಯ ಬಳಿಗೆ ಹೋಗಿ ಅವರನ್ನು ತರಾಟೆಗೆ ತೆಗೆದುಕೊಂಡರು. ನನ್ನನ್ನು ಮೊದಲೇ ಏಕೆ ಎಬ್ಬಿಸಲಿಲ್ಲ, ನನ್ನನ್ನು ಒಬ್ಬ ಸೋಮಾರಿ ಮುದಿಹೆಂಗಸು ಎಂದು ಭಾವಿಸಿದರಾ ಎಂದು ಪ್ರಶ್ನಿಸಿ ಸಿಡಿಮಿಡಿಗೊಂಡರು. ಬಾಪೂಜಿ ನಯವಾಗಿ ಕ್ಷಮಾಪಣೆ ಕೇಳಿ ಸಮಸ್ಯೆಯಿಂದ ಜಾರಿಕೊಂಡರು. ಕಸ್ತೂರ್ಬಾ ಸೀದಾ ಅಡಿಗೆ ಮನೆಗೆ ಬಂದು ಜಿ ರಾಮಚಂದ್ರನ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ತಮ್ಮನ್ನು ಮೊದಲೇ ಏಕೆ ಎಬ್ಬಿಸಲಿಲ್ಲವೆಂದು ಆಕ್ಷೇಪಿಸಿದರು. ಗಾಂಧೀಜಿಯ ಸೂಚನೆಯಿಂದ ಎಬ್ಬಿಸಲಿಲ್ಲವೆಂದು ರಾಮಚಂದ್ರನ್ ಹೇಳಿ ಕ್ಷಮೆ ಕೋರಿದರು. ಮರುನಿಮಿಷ ಕಸ್ತೂರ್ಬಾ ಅಡಿಗೆ ಮನೆಯಲ್ಲಿ ಕಾರ್ಯನಿರತರಾದರು. ಮೋತಿಲಾಲ್ ನೆಹರು ಮತ್ತು ಅವರ ಸಂಗಡಿಗರಿಗೆ ಬಿಸಿ ಬಿಸಿ ಊಟ ಬಡಿಸಿದರು. ಅಡಿಗೆ ಮನೆಯ ಕೆಲಸ ಬೆಳಗ್ಗೆ 4:30 ಆರಂಭ. ಯಾರೂ ತಡವಾಗಿ ಬರುವ ಹಾಗಿಲ್ಲ. ಬೆಳಗಿನ 6:30 ಉಪಹಾರ. ಪ್ರತಿಯೊಬ್ಬರೂ ಉಪಾಹಾರವನ್ನು ಹೊಟ್ಟೆ ತುಂಬ ತಿನ್ನಬೇಕೆಂದು ಕಸ್ತೂರ್ಬಾ ಒತ್ತಾಯಿಸುವರು. ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಸಮಯದಲ್ಲೂ ಅಷ್ಟೇ, ಎಲ್ಲರೂ ಚೆನ್ನಾಗಿ ತಿನ್ನಬೇಕೆಂದು ಒತ್ತಾಯಿಸುವರು. ಎಲ್ಲರ ಊಟವಾದ ಮೇಲೆ ಕಸ್ತೂರ್ಬಾ ಊಟ ಮಾಡುತ್ತಿದ್ದುದು. ತಮ್ಮ ಸಹ ಕೆಲಸಗಾರರೊಡನೆ ಕುಳಿತು ಊಟ ಮಾಡುವುದು ಅವರಿಗೆ ಇಷ್ಟವಾದ ಕೆಲಸ. ಯಾರಾದರೂ ಕಡಿಮೆ ಊಟ ಮಾಡಿದರೆ, ಏಕೆ ಊಟ ಮಾಡುತ್ತಿಲ್ಲ, ಆರೋಗ್ಯ ಸರಿಯಿಲ್ಲವೇ ಎಂದು ಕಕ್ಕುಲತೆಯಿಂದ ವಿಚಾರಿಸುವರು. ಬಾಪೂಜಿಗೆ ಅಡಿಗೆ ಮನೆಯಲ್ಲಿ ಪ್ರವೇಶವಿರಲಿಲ್ಲ. ಅವರ ಊಟವನ್ನು ಸ್ವತಃ ಕಸ್ತೂರ್ಬಾರವರೇ ಎಚ್ಚರಿಕೆಯಿಂದ ತಯಾರಿಸಿ ಬಡಿಸುವರು. ಗಾಂಧೀಜಿ ಕಸ್ತೂರ್ಬಾರವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಡಿಗೆ ಮನೆಯಲ್ಲಿ ಕಾಲೇ ಇಡುತ್ತಿರಲಿಲ್ಲ. ಒಮ್ಮೆ ವಾರ್ಧಾ ಆಶ್ರಮದಲ್ಲಿ ಪಾತ್ರೆಗಳನ್ನು ತೊಳೆಯುವ ಕೆಲಸ ಗಾಂಧೀಜಿಯ ಪಾಲಿಗೆ ಬಂತು. ಅವರು ಮತ್ತು ಡಾಕ್ಟರ್ ಜಿ ಸಿ ಕುಮಾರಪ್ಪ, ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ, ಪಾತ್ರೆಗಳನ್ನು ತೊಳೆಯುತ್ತಿದ್ದಾಗ ಕಸ್ತೂರ್ಬಾ ಅಲ್ಲಿಗೆ ಬಂದರು. ತಮ್ಮ ಪತಿ ಒಬ್ಬ ಮಹಾತ್ಮ, ಪಾತ್ರೆ ತೊಳೆಯುವುದನ್ನು ಸಹಿಸಲು ಅವರಿಗೆ ಆಗಲಿಲ್ಲ. ಕಸ್ತೂರ್ಬಾರವರು ಬಾಪೂಜಿಯ ಕೈಯಿಂದ ಪಾತ್ರೆಯನ್ನು ಕಿತ್ತುಕೊಂಡು ಆ ಕೆಲಸವು ಅವರ ಸ್ಥಾನಕ್ಕೆ ತಕ್ಕುದಲ್ಲವೆಂದು ಅವರು ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡಬೇಕೆಂದು ಗುಡುಗಿದರು. ಗಾಂಧೀಜಿ ಮುಖದಲ್ಲಿ ನಗು ಹೊತ್ತು ಕುಮಾರಪ್ಪನಿಗೆ ಹೇಳಿದರು, ಕುಮಾರಪ್ಪ, ನೀನೊಬ್ಬ ಭಾಗ್ಯಶಾಲಿ. ನಿನ್ನ ಮೇಲೆ ಕುಳಿತು ಈ ರೀತಿ ಸವಾರಿ ಮಾಡಲು ನಿನಗೆ ಹೆಂಡತಿ ಇಲ್ಲ, ನೀನು ಮದುವೆಯೇ ಆಗಿಲ್ಲ. ಈಗ ನಾನು ಕೌಟುಂಬಿಕ ಶಾಂತಿಯನ್ನು ಕಾಪಾಡುವುದಕ್ಕಾಗಿ ನನ್ನ ಹೆಂಡತಿ ಹೇಳಿದಂತೆ ಕೇಳಬೇಕು.

0: ಇದುವರೆಗೂ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೇ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ಟನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
3: Are you looking for a high school that builds bright futures without the heavy pressure? Welcome to Gopalaswamy Shishivara High School, English Medium, in Lakshmipuram, Mysuru. We believe education should be effective, enjoyable and stress-free. From the 8th standard right up to the 10th, we provide integrated coaching alongside exclusive training in spoken English, Vedic maths and Abacus. We nurture every budding achiever with personal care offering smart classes and well-equipped science and computer labs, NCC, yoga, karate and meditation for overall growth, scholarships for meritorious students, reliable transport facilities. Plus, give your child a head start with priority admission into our engineering and medical colleges in the future. Admissions are now open for the 8th standard. Seats are limited. So hurry. For more contact, visit us at Lakshmipuram, Mysuru or call today at 9620228026 or 9731121638 or 9620228187.
4: ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
5: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
4: ಜೂನ್ 8 ಮತ್ತು 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ ಈಗಲೇ ರಿಜಿಸ್ಟರ್ ಮಾಡಿ.
6: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
2: ಜೂನ್ 4 ದಿನದ ಪ್ರಾರಂಭದ ಚಿಂತನೆ. ನಿಜವಾದ ಪೌರುಷ ಪ್ರಜ್ಞೆಯನ್ನು ಪಡೆಯಲು ಪ್ರಯತ್ನಿಸು. ಇದನ್ನು ನೆನಪಿನಲ್ಲಿರಿಸು. ಮಾನವ ಕಟ್ಟದ ಗೋಡೆಗಳಿರುವ ಮನೆಯೊಳು ನಾ ನೆಲೆಸಿರುವೆನು. ಈಗ ಇಲ್ಲಿಂದೆನ್ನನು ಓಡಿಸಲಾರರು. ಯಾರೂ ನನ್ನಯ ಹಕ್ಕನ್ನು ಕಿತ್ತು. ಕಲಿವ ಪಾಠ: ನಾವೆಲ್ಲರೂ ಒಂದೇ ವಿಧವಾಗಿ ರಚನೆಯಾಗಿದ್ದರೂ ನಾವು ಹೊರಹೊಮ್ಮಿಸುವುದು ಬೇರೆ ಬೇರೆ ಗುಣಗಳನ್ನು. ಜನರು ಬೇರೆ ಬೇರೆ ಸ್ತರಗಳಲ್ಲಿ ಇರುವರು. ಕೆಲವರು ಸಾಂದ್ರ ಸ್ಥೂಲವಾಗಿರುವರು, ಕೆಲವರು ಸೂಕ್ಷ್ಮವಾದ ದೃಷ್ಟಿ ಭಾವನೆ ಚಿಂತನೆಗಳನ್ನು ಪಡೆದಿರುವರು. ಇದೇಕೆಂದರೆ ಕೆಲವರು ತಮ್ಮ ಕೀಳ್ತನದ ಸ್ವಭಾವಕ್ಕೆ ಬಲಿ ಬಿದ್ದಿರುವರು. ಇನ್ನು ಕೆಲವರು ತಮ್ಮ ಉನ್ನತ ಗುಣಗಳನ್ನು ಆವಿರ್ಭವಿಸಲು ಎಡೆಬಿಡದೆ ಪ್ರಯತ್ನಿಸುತ್ತಿರುವರು. ಆಯ್ಕೆ ಮಾತ್ರ ನಮ್ಮದೇ. ವ್ಯಕ್ತಿ ಹೆಚ್ಚು ಜೀವಂತಿಕೆ ಪಡೆಯುವುದು ಅವನ ಪ್ರಯತ್ನದಿಂದಲೇ. ನಾವು ಜೀವನದಲ್ಲಿ ಎತ್ತರಕ್ಕೇರಿ ಮಹೋನ್ನತ ಗುಣಗಳನ್ನು ಹೊರಚೆಲ್ಲಬೇಕು. ಇದನ್ನು ಮಾಡಲು ನಂಬಿಕೆ ಧೈರ್ಯ ಅಗತ್ಯ. ಪ್ರಾರ್ಥನೆ: ಓ ಅನಂತನೇ, ನೀನು ಅವಿಭಾಜ್ಯ ಅಸ್ತಿತ್ವ. ಕ್ಷಣಿಕಗಳ ನಡುವೆ ನೀನಿಹೆ ಚಿರಂತನವಾಗಿ. ಎಲ್ಲ ಬದಲಾಗುತ್ತಿರೆ, ಭದ್ರನೊಬ್ಬನೇ ನೀನು. ಸ್ಥಿರವಾಗಿ ಉಳಿಯುವುದನ್ನು ನನಗೆ ಕಲಿಸು. ಸ್ಫೂರ್ತಿ ಬಲ ಎಲ್ಲವನ್ನು ನಿನ್ನಿಂದ ನಾ ಪಡೆವೆ. ನಿನ್ನದರ ಜೊತೆ ನನ್ನ ಹೃದಯವನ್ನು ಕಲೆಸು. ನನ್ನ ಮನದಲ್ಲಿ ತುಂಬು ಸಭ್ಯ ಉನ್ನತೆ ಚಿಂತೆ, ದುರ್ಬಲತೆ ಕೀಳ್ತನದಿಂದ ಎನ್ನ ಉಳಿಸು. ನಿನ್ನ ಚಿರಶಾಂತಿಯನ್ನು ನನ್ನೆದೆಗೆ ತುಂಬು.
0: ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಕೇಳಿದಿರಿ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೋಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲಾ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ದಿ ಪಾಲುದಾರಿಕೆ, ಸಾಮರ್ಥ್ಯವೃದ್ದಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧ ಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ದಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ಧಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ಧಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ಧಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಕ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರ್ಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026ರ ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾಸ್ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019ರ ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024ರ ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22, 20, 21, 15 ಅಂತರದಲ್ಲಿ ಸೋಲಿಸುವ ಮೂಲಕ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ರಿತ್ವಿಕಾ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಭೂತಾನ್ ವಿರುದ್ಧ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ಪ್ರಿಯ ಕೇಳುಗರೆ, ಇನ್ನು ಮುಂದೆ ಖ್ಯಾತ ಲೇಖಕರು ಹಾಗೂ ಅಂಕಣಕಾರರು ಆದ ಶ್ರೀವತ್ಸ ಜೋಶಿ ಇವರ ಧ್ವನಿಯಲ್ಲಿ ಮೂಡಿಬರಲಿದೆ ತಿಳಿದು ತೋರಣ.

ಅಡಿಗೆಯ ರುಚಿಯನ್ನು ಹುಟ್ಟುತ್ತಾ ಬಲ್ಲದೆ ಶ್ರೇಷ್ಠರೆಂದೆನಲು ಬೇಡ ಅರುಹಿನ ಬಟ್ಟೆ ಬೇರೆಂದ ಸರ್ವಜ್ಞ. ಸರ್ವಜ್ಞನ ಈ ತ್ರಿಪದಿ ನನಗೆ ಇದುವರೆಗೆ ಗೊತ್ತಿರಲಿಲ್ಲ. ಇದು ಸಹ ನನಗೆ ಪರಿಚಯವಾದದ್ದು ಕಿಟೆಲ್ನ ಕೋಶದಲ್ಲಿಯೇ. ಏನು ಈ ಆಸಾಮಿ ಹಗಲು ರಾತ್ರಿ ಕಿಟೆಲ್ ಕೋಶವನ್ನು ಕೈಯಲ್ಲಿ ಹಿಡಿದುಕೊಂಡೇ ಇರುತ್ತಾನೇನೋ ಅಂತ ಅನ್ಕೋಬೇಡಿ. ಅವತ್ತೇ ಹೇಳಿರುವಂತೆ ನನ್ನ ಬಳಿ ಕಿಟೆಲ್ ಕೋಶದ ಮುದ್ರಿತ ಪ್ರತಿ ಇರುವುದಲ್ಲ. ಯಾವುದಾದರೂ ಪದಾರ್ಥ ಬೇಕಾದಾಗ ಸ್ಮಾರ್ಟ್ ಫೋನ್ ನಲ್ಲಿ PDF ತೆರೆದು ನೋಡುತ್ತೇನೆ. ನಾನು ಹುಡುಕಿದ್ದು ಹುಟ್ಟು ಎಂಬ ಪದಕ್ಕೆ ಯಾವುದೆಲ್ಲ ಅರ್ಥಗಳಿವೆ ಅಂತ. ಕೋಶ ನೋಡಿದರೆ ಅರ್ಥಗಳ ಜತೆ ಜತೆಗೆ ಅರ್ಥಗರ್ಭಿತವಾದ ಒಂದು ತ್ರಿಪದಿಯ ಸಾಲು ಕೂಡ ಸಿಕ್ಕಿತು. ಆಹಾ ಅಂತನಿಸಿತು. ಯಾಕಿರಬಹುದು ಹೇಳಿ? ಇಲ್ಲಿ ಹುಟ್ಟು ಅಂದರೆ ಮರದಿಂದ ಮಾಡಿದ ಸೌಟು ಅಥವಾ ಸಟ್ಟುಗ. ಪಾಯಸವನ್ನು, ಹುಳಿಯನ್ನು, ಸಾರನ್ನು ದೊಡ್ಡ ದೊಡ್ಡ ಹಂಡೆಗಳಲ್ಲಿ ತಯಾರಿಸುವಾಗ ಕದಡಲಿಕ್ಕೆ, ಆಮೇಲೆ ಹಂಡೆಯಿಂದ ಚಿಕ್ಕ ಪಾತ್ರೆಗೆ ಹಾಕಿಕೊಳ್ಳುವುದಕ್ಕೆ ಹುಟ್ಟು ಬೇಕಾಗುತ್ತದೆ. ಈಗಿನ ನ್ಯೂಕ್ಲಿಯಸ್ ಫ್ಯಾಮಿಲಿಗಳ ಅಡುಗೆ ಮನೆಯಲ್ಲಾದರೆ ಅಂಗೈ ಅಗಲದ ಬೋಗುಣಿಯಲ್ಲಿ ಮಾಡುವ ಸಾರು ಹುಳಿ ಎಲ್ಲದಕ್ಕೂ ಚಿಕ್ಕದೊಂದು ಚಮಚದಂಥದ್ದೇ ಸಾಕಾಗುತ್ತದೆ. ಹಿಂದಿನ ಕಾಲದ ಕೂಡು ಕುಟುಂಬ ಮನೆಗಳಲ್ಲಿ ಅಥವಾ ಈಗಲೂ ದೇವಸ್ಥಾನಗಳ ಭೋಜನ ಶಾಲೆಗಳಲ್ಲಿ, ಛತ್ರಗಳಲ್ಲಿ ಸಮಾರಂಭಗಳ ಅಡುಗೆ ಮಾಡುವಾಗೆಲ್ಲ ಹಂಡೆಯೊಳಗಿನದಕ್ಕೆ ಹುಟ್ಟೇ ಬೇಕು. ಚಿಕ್ಕ ಚಮಚ ಸೌಟುಗಳೆಲ್ಲ ಎಲ್ಲೂ ಸಾಲವು. ನಮ್ಮಲ್ಲಿ ಬೇಸಿಗೆಯಲ್ಲಿ ಹಲಸಿನಕಾಯಿಯ ಹಪ್ಪಳ ಮಾಡಲಿಕ್ಕೆ ದೊಡ್ಡ ಹಂಡೆಯಲ್ಲಿ ಹಲಸಿನ ತೊಳೆಗಳನ್ನು ಉಪ್ಪು ಹಾಕಿ ಬೇಯಿಸುವಾಗ ನಡು ನಡುವೆ ಮಗುಚಲಿಕ್ಕೆ ಹುಟ್ಟು ಬಳಕೆಯಾಗುತ್ತಿತ್ತು. ಆದರೆ ನಮ್ಮ ಕಡೆ ಅದನ್ನು ಸಟ್ಟುಗ ಅಂತಲೇ ಹೇಳುತ್ತಿದ್ದೆವು. ಬಹುಶಃ ಮಲೆನಾಡಿನಲ್ಲಿ ಹುಟ್ಟು ಎನ್ನುತ್ತಾರೇನು. ಇರಲಿ, ಸರ್ವಜ್ಞನ ತ್ರಿಪದಿ ಇರುವುದು ಹುಟ್ಟನ್ನು ಬಣ್ಣಿಸಲಿಕ್ಕೆ ಅಲ್ಲ. ಅಡುಗೆ ಊಟ ತಿಂಡಿ ವಿಷಯಗಳನ್ನೆಲ್ಲ ಬರೆದು ಬಾಯಿಯಲ್ಲಿ ನೀರೂರಿಸುವುದಕ್ಕೂ ಅಲ್ಲ. ಅದು ಎಷ್ಟು ಅರ್ಥಗರ್ಭಿತ ಎಂದು ವಿದ್ವಾಂಸರೊಬ್ಬರು ವ್ಯಾಖ್ಯಾನಿಸಿರುವುದನ್ನು ಒಮ್ಮೆ ಓದಿಕೊಳ್ಳೋಣ. ಸಾರು ಹುಳಿ ಮೇಲೋಗರ ಪಾಯಸಾದಿಗಳಲ್ಲಿ ಮುಳುಗಿದ್ದರೂ ಹುಟ್ಟು ಹೇಗೆ ಅವುಗಳ ರುಚಿಯನ್ನು ತಿಳಿದುಕೊಳ್ಳಲಾರದೋ ಹಾಗೆಯೇ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಕಾಣಸಿಗುವ ಕೆಲವರು ತಮ್ಮ ಐಶ್ವರ್ಯ, ಅಂತಸ್ತು ಮತ್ತು ಹೊರನೋಟದ ಪಾಂಡಿತ್ಯಗಳಿಂದ ಮೆರೆಯುವರೇ ಹೊರತು ಅಂತಹ ಪ್ರದರ್ಶನ ಪ್ರಿಯರಿಗೆ ನಿಜವಾದ ಆಂತರಂಗಿಕ ಅರಿವು ಇರುವುದಿಲ್ಲ. ಅವರ ಹೊರಗಣ್ಣು ಮಾತ್ರ ಕೆಲಸ ಮಾಡುತ್ತಿದ್ದು ಅಂತಃಚಕ್ಷು ತೆರೆದಿರುವುದಿಲ್ಲ. ಆತ್ಮಾವಲೋಕನ ಅಥವಾ ಆತ್ಮದರ್ಶನ ಅವರಿಗೆ ಆಗಿರುವುದಿಲ್ಲ. ಜಗತ್ತಿನಲ್ಲಿ ಜಾಣರು, ಪಂಡಿತರು, ಬಹುಶ್ರುತ ವಿದ್ವಾಂಸರು ಎಂದೆಲ್ಲ ಹೇಳಿಕೊಂಡು ತಮ್ಮ ಹಿಂಬಾಲಕರಿಂದ ಹೇಳಿಸಿಕೊಂಡು ಓಡಾಡುವವರೆಲ್ಲ ದೊಡ್ಡ ಮನುಷ್ಯರು, ಸರ್ವಶ್ರೇಷ್ಠರು ಎಂದು ಭಾವಿಸಬೇಕಾಗಿಲ್ಲ. ಅಧ್ಯಾತ್ಮ ಜ್ಞಾನದ ರಸಪಾಕದಲ್ಲಿ ಅದ್ದಲ್ಪಟ್ಟರೂ ಕೂಡ ಇವರು ಸೌಟುಗಳ ಹಾಗೆ. ರಸಪಾಕದ ಅಮೃತ ತುಲ್ಯ ಸವಿಯನ್ನು, ಅನ್ಯಾದೃಶ ರುಚಿಯನ್ನು ಅನುಭವಿಸಲಾರರು. ಬೇರೆ ಶಾಸ್ತ್ರಗಳ ಮೇಲ್ಪದರದ ತಿಳುವಳಿಕೆಗೂ ಆತ್ಮಶಾಸ್ತ್ರದ ಅಂತರಾಳದ ಅರಿವಿಗೂ ತುಂಬಾ ವ್ಯತ್ಯಾಸವಿದೆ. ಬ್ರಹ್ಮಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ. ಪ್ರಾಪಂಚಿಕ ವಿಚಾರಗಳಲ್ಲಿ ಪರಿಣತಿ ಪರಿಶ್ರಮ ಇದ್ದರೂ ಪಾರಮಾರ್ಥಿಕ ಚಿಂತನೆ ಒಲಿದು ಬರುವುದು ದುರ್ಲಭ. ಮೇಲ್ನೋಟಕ್ಕೆ ದೊಡ್ಡವರಾಗಿ ಕಾಣಿಸಿಕೊಳ್ಳುವ ಮಂದಿ ಶ್ರೇಷ್ಠತೆಯ ಶಿಖರವನ್ನು ಮುಟ್ಟಿರುವುದಿಲ್ಲ.

ಅಂತರಂಗಿಕವಾದ ಜ್ಞಾನದ ದಾರಿ ಅಂದರೆ ಅರುಹಿನ ಬಟ್ಟೆ ಅದು ಬೇರೆಯೇ ಇದೆ. ಕೇವಲ 3 ಸಾಲುಗಳ ಒಂದು ಸರಳವಾದ ಪದ್ಯದಲ್ಲಿ ತಥಾಕಥಿತ ಪಂಡಿತರ ನಿಜ ಸ್ಥಿತಿಯನ್ನು ಸರ್ವಜ್ಞ ಕವಿ ಮನಮುಟ್ಟುವಂತೆ ತೆರೆದಿರಿಸಿದ್ದಾನೆ. ಹಿಂದೊಮ್ಮೆ ತಿಳಿರು ತೋರಣ ಅಂಕಣದಲ್ಲಿ 18 ಫೆಬ್ರವರಿ 2018 ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ ಶೀರ್ಷಿಕೆಯ ಲೇಖನದಲ್ಲಿ ಈ ಸೌಟು ಪಾಯಸ ಎನಾಲಜಿಯನ್ನು ಪ್ರಸ್ತಾವಿಸಿದ್ದೆ. ಪಾಯಸದ ರುಚಿ ಅರಿಯದ ಸೌಟು ನಾವಾಗಿರಬಾರದು, ರುಚಿ ಅರಿವ ನಾಲಿಗೆಯಾಗಿ ಇರಬೇಕು ಎಂಬ ಸೂಕ್ತಿಯನ್ನು ವಿವರಿಸಿದ್ದೆ. ಸ್ನೇಹಿತರೊಬ್ಬರ ಸಂಭಾಷಣೆಯಲ್ಲಿ ಬಂದಿದ್ದನ್ನು ನೆನಪಿಸಿಕೊಂಡು ನಾನದನ್ನು ಬರೆದಿದ್ದೆ. ಆಗ ನನಗೆ ಈ ಸರ್ವಜ್ಞ ತ್ರಿಪದಿಯ ಅರಿವಿರಲಿಲ್ಲ. ಮಾತ್ರವಲ್ಲ, ಮಹಾಭಾರತವನ್ನು ಬರೆದ ವೇದವ್ಯಾಸ ಮಹರ್ಷಿ ಸಭಾಪರ್ವದಲ್ಲಿ ಕೃಪಾಚಾರ್ಯರ ಮಾತುಗಳಲ್ಲಿ ದರ್ವಿ ಸೂಪರಸಾನಿವ ಸಾರಿನಲ್ಲಿರುವ ಸೌಟಿನಂತೆ ಮತ್ತು ಜಿಹ್ವಾ ಸೂಪರಸಾನಿವ ಸಾರಿನ ರುಚಿಯರಿತ ನಾಲಗೆಯಂತೆ ಎಂದಿದ್ದಾರಂತಲೂ ನನಗೆ ಗೊತ್ತಿರಲಿಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಎನ್ನುವುದು ಅದಕ್ಕೆ ತಾನೆ? ಅಥವಾ ಸರ್ವಜ್ಞನೂ ಅಷ್ಟೇ, ಹೆಸರೇ ಹೇಳುವಂತೆ ಎಲ್ಲವನ್ನೂ ಬಲ್ಲವನು, ಸರಳ ದೃಷ್ಟಾಂತಗಳಿಂದ ನಮ್ಮ ಅರಿವನ್ನು ವಿಸ್ತರಿಸಬಲ್ಲವನು. ಆದರೆ ವಿಪರ್ಯಾಸವೇನೆಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಡದಿ ಆಶ್ರಮದ ಪರಮ ಸೌಟು ನಿತ್ಯಾನಂದನ ಬುರುಡೆ ಬಂಡಲ್ಬಾಜಿ ವಿಡಿಯೋಗಳಿಗೆ ಹೆಚ್ಚು ಪ್ರಚಾರ. ಸರ್ವಜ್ಞನ ತ್ರಿಪದಿಯನ್ನೇನಾದರೂ ಪೋಸ್ಟ್ ಮಾಡಿದರೆ 4 ಲೈಕುಗಳಿಗೂ ತತ್ವಾರ. ಟಿವಿ ಜ್ಯೋತಿಷಿಗಳ ಸೌಟುತನದ್ದಂತೂ ಪರಾಕಾಷ್ಠೆ. ವಿಷಯ ಎಲ್ಲೆಲ್ಲಿಗೂ ಹೋಯಿತು. ಈಗ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿ ಬಾ ಎನ್ನುತ್ತಾ ಮತ್ತೆ ಹುಟ್ಟು ಪದಾರ್ಥಕ್ಕೆ ಮರಳೋಣ. ಹುಟ್ಟು ಅಂದರೆ ಕ್ರಿಯಾಪದ ರೂಪದಲ್ಲಾದರೆ ಜನಿಸು ಎಂದು, ನಾಮಪದ ರೂಪದಲ್ಲಾದರೆ ಜನನ ಎಂದು ಸರಳ ಸಾಮಾನ್ಯ ಅರ್ಥ ನಮಗೆಲ್ಲ ಗೊತ್ತಿದ್ದದ್ದೇ. ಅವತರಿಸುವುದು, ಉದಯಿಸುವುದು, ಉಂಟಾಗುವುದು ಮುಂತಾದ ಕ್ರಿಯೆಗಳಿಗೂ ಹುಟ್ಟು ಪರ್ಯಾಯ ಪದವಾಗುತ್ತದೆ. ಮತ್ಸ್ಯ ಕೂರ್ಮಾದಿ 10 ರೂಪಗಳಲ್ಲಿ ಶ್ರೀಮನ್ನಾರಾಯಣನು ಭೂಮಿಯ ಮೇಲೆ ಹುಟ್ಟಿ ಬಂದನು ಎನ್ನುತ್ತೇವೆ. ಸಮುದ್ರ ಮಥನದ ವೇಳೆ ಕಾಮಧೇನು, ಕಲ್ಪವೃಕ್ಷ, ಉಚ್ಚೈಶ್ರವಸ್ಸು, ಐರಾವತ, ಚಂದ್ರ, ಲಕ್ಷ್ಮಿ ಮುಂತಾದವರೆಲ್ಲ ಹುಟ್ಟಿ ಬಂದರು ಎಂದು ನಂಬುತ್ತೇವೆ. ಸೂರ್ಯ ಪ್ರತಿನಿತ್ಯವೂ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಎನ್ನುತ್ತೇವೆ. ಹಿಮಾಲಯದಲ್ಲಿರುವ ಗಂಗೋತ್ರಿಯಲ್ಲಿ ಗಂಗಾ ನದಿ ಹುಟ್ಟುತ್ತದೆ, ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ, ಚಂಡಮಾರುತ ಸುನಾಮಿಗಳು ಸಾಗರ ಮಧ್ಯದಲ್ಲಿ ಹುಟ್ಟುತ್ತವೆ. ಪಂಚೇಂದ್ರಿಯಗಳಿಗೆ ಅನುಭವವಾಗುವ ಮತ್ತು ಅನುಭವವಾಗದ ವಸ್ತು ವಿಚಾರಗಳ ಬಗ್ಗೆ ಮಾತನಾಡುವಾಗಲೂ ಅವುಗಳು ಹುಟ್ಟುವುದು ಅಂತಲೇ ಹೇಳುತ್ತೇವೆ. ಸ್ನೇಹಿತರಿಬ್ಬರಲ್ಲಿ ವೈಮನಸ್ಯ ಹುಟ್ಟುತ್ತದೆ, ಮೇಲಧಿಕಾರಿಯನ್ನು ಕಂಡಾಗ ನಡುಕ ಹುಟ್ಟುತ್ತದೆ, ಹದಿಹರೆಯದ ಹುಡುಗ ಹುಡುಗಿಯರಲ್ಲಿ ಪ್ರೀತಿ ಹುಟ್ಟುತ್ತದೆ, ಪ್ರೀತಿ ಮುಂದುವರಿದು ಅವರಿಬ್ಬರ ಮದುವೆಯಾಗಿ ಆಮೇಲೆ ಮಗು ಹುಟ್ಟುತ್ತದೆ, ಮಗು ಹುಟ್ಟುವಾಗ ಹೆಣ್ಣಿನ ತಾಯ್ತನವೂ ಹುಟ್ಟುತ್ತದೆ. ಹೀಗೆ ನಾವು ವಿಶೇಷವಾಗಿ ಗಮನಿಸದಿದ್ದರೂ ಎಷ್ಟೋ ವಿಷಯಗಳ ಹುಟ್ಟನ್ನು ನಾವು ಗುರುತಿಸುತ್ತಲೇ ಇರುತ್ತೇವೆ. ಆದರೂ ಒಂದು ಸೂಕ್ಷ್ಮ ಏನೆಂದರೆ ಮನುಷ್ಯನ ಹುಟ್ಟು ಸಾವು ಮಾತ್ರ ಅಧ್ಯಾತ್ಮದ ಸ್ತರಕ್ಕಿರುತ್ತದೆ. ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಂಬ ದಾಸವಾಣಿಯಿಂದ ಹಿಡಿದು ತೃಣದ ಹಸುರಿನ ಹುಟ್ಟು, ತಾರೆ ಎಸಕದ ಗುಟ್ಟು, ದನಿಯದದ ನರಸುನಿ ಮಂಕುತಿಮ್ಮ ಎಂಬ ಕಗ್ಗದಿಂದ ಹಿಡಿದು ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು ಎಂದು ಚಿತ್ರಗೀತೆಯ ಸಾಲಿನವರೆಗೂ ಹುಟ್ಟು ಸಾವುಗಳನ್ನು ದೈವ ಕೃಪೆಯಿಂದ ಆಗುವಂಥವು ಎಂದು ಪ್ರತಿಪಾದಿಸಲು ಬಳಸುತ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ, ಹುಟ್ಟು ಸಾವುಗಳ ನಿರಂತರ ಆವರ್ತನ, ಅದರಿಂದ ಬಿಡುಗಡೆ ಪಡೆಯುವುದೇ ಮೋಕ್ಷ ಎಂಬ ಪರಮೋಚ್ಚ ಕಲ್ಪನೆ ನಮ್ಮದು. ಹುಟ್ಟು ಅಂದರೆ ಇನ್ನೊಂದರ್ಥ ಇದೆ, ದೋಣಿ ನಡೆಸಲು ಬೇಕಾಗುವ ಸಾಧನ. ಹುಟ್ಟಿನಿಂದ ನೀರನ್ನು ಹಿಂದೆ ತಳ್ಳಿದರೆ ಅಂದರೆ ಹುಟ್ಟು ಹಾಕಿದರೆ ದೋಣಿ ಮುಂದೆ ಸಾಗುತ್ತದೆ.
ಹಾಗೆ ಹುಟ್ಟು ಹಾಕುವಾಗ ಎದುರಿಗೆ ಮಿಸ್ ಲೀಲಾವತಿಯಂಥ ಚಂದುಳ್ಳಿ ಚೆಲುವೆ ಇದ್ದರಂತೂ ಬೀಸುಗಾಳಿಗೆ ಬೀಳು ತೇಳುತ್ತ ತೆರೆಯ ಮೇಗಡೆ ದೋಣಿ ಸಾಗುತ್ತದೆ. ಮನಸ್ಸುಗಳೆರಡೂ ಒಂದಾಗಿ ವಿಹಾರಕ್ಕೆ ತೊಡಗುತ್ತವೆ. ಇನ್ನೂ ಅಷ್ಟೇ, ನದಿ ಅಥವಾ ಸಮುದ್ರ, ದೋಣಿ, ದೋಣಿಯನ್ನು ನಡೆಸುವ ಅಂಬಿಗ, ಆತ ಹುಟ್ಟು ಹಾಕುವುದು, ಆತನ ನೆರವಿನಿಂದ ನಾವು ನದಿ ದಾಟುವುದು, ತೀರ ಸೇರುವುದು, ಇವೆಲ್ಲ ಸಾಮಾನ್ಯ ಸಂಗತಿಗಳೇ ಆದರೂ ಅಧ್ಯಾತ್ಮದ ಸ್ತರಕ್ಕೆ ಏರಬಲ್ಲ ಚಿಂತನೆಗಳಾಗುತ್ತವೆ. ಸಂಸಾರ ಸಾಗರ, ಅದರಲ್ಲಿ ನಮ್ಮ ಜೀವನವೆಂಬುದು ಒಂದು ದೋಣಿ, ಅದರ ಏಳು ಬೀಳುಗಳು. ದೋಣಿಯನ್ನು ತನ್ನಿಚ್ಛೆಯಂತೆ ನಡೆಸುವವನು ಮೇಲಿರುವ ಭಗವಂತ ಅಂತೆಲ್ಲ ಹೇಳುವಾಗ ಪುರಂದರದಾಸರ ಕೃತಿ ನೆನಪಾಗುತ್ತದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಂಬಿದೆ. ಅದರ ಪ್ರಕಾರ ಭವಸಾಗರವನ್ನು ದಾಟುವುದಕ್ಕೆ ಸತ್ಯವೆಂಬ ಹುಟ್ಟು ಇದ್ದರೆ ಸಾಕಂತೆ. ಸಾವಿನ ನಂತರ ನಮ್ಮನ್ನು ಮುಕ್ತಿ ಮಂಟಪಕ್ಕೆ ಒಯ್ಯುವುದು ಅದೇ ಹುಟ್ಟು. ಪುರಂದರದಾಸರಿಗಿಂತಲೂ ಸುಮಾರು 300 ವರ್ಷ ಮೊದಲು ಬಸವಣ್ಣನವರ ಸಮಕಾಲೀನನಾಗಿ ಬಾಳಿದ್ದ ಶಿವಶರಣನೊಬ್ಬನ ಉಲ್ಲೇಖ ಇಲ್ಲಿ ಪ್ರಸ್ತುತವೆನಿಸುತ್ತದೆ. ಆತನ ಹೆಸರು ಅಂಬಿಗರ ಚೌಡಯ್ಯ. ಕ್ರಾಂತಿಕಾರಿ ಮತ್ತು ನಿಷ್ಠುರ ಸ್ವಭಾವದ ಮನುಷ್ಯ. ಎಲ್ಲ ವಚನಕಾರರಂತೆ ವರ್ಗರಾಹಿತ್ಯ, ವರ್ಣರಾಹಿತ್ಯ, ಲಿಂಗ ತಾರತಮ್ಯ ರಾಹಿತ್ಯ, ಸಮಾಜವನ್ನು ಅಪೇಕ್ಷೆ ಪಟ್ಟವನು. ವೃತ್ತಿಯಲ್ಲಿ ದೋಣಿ ನಡೆಸುವ ಅಂಬಿಗ, ಪ್ರವೃತ್ತಿಯಲ್ಲಿ ಅನುಭಾವಿ. ಮಾತು ಕಟುವಾದರೂ ದಿಟವನ್ನೇ ನುಡಿದ ದಿಟ್ಟ. ನುಡಿದಂತೆ ನಡೆದವನು, ನಡೆದಂತೆ ನುಡಿದವನು. ಸುಮಾರು 300 ವಚನಗಳನ್ನು ರಚಿಸಿರುವ ಈ ಶಿವಶರಣ ದೋಣಿ ನಡೆಸುವ ಕಾಯಕದವನಾದ್ದರಿಂದ ಸಹಜವಾಗಿಯೇ ನದಿ, ದೋಣಿ, ಹುಟ್ಟು ಮುಂತಾದ ಪ್ರತಿಮೆಗಳನ್ನು ವಚನಗಳಲ್ಲಿ ಬಳಸಿದ್ದಾನೆ. ಮುಖ್ಯವಾಗಿ ಹುಟ್ಟು ಎಂಬ ಪದವನ್ನು ಶ್ಲೇಷೆ ಪನ್ ಮಾಡಿ ಅದ್ಭುತವಾದ ಅಧ್ಯಾತ್ಮವನ್ನು ಬಣ್ಣಿಸಿದ್ದಾನೆ. ಚೌಡಯ್ಯನ ವಚನಗಳಲ್ಲಿ ಹುಟ್ಟು ಅಂದರೆ ದೋಣಿಯನ್ನು ನಡೆಸುವ ಸಾಧನವೂ ಹೌದು, ಇನ್ನೊಂದು ಅರ್ಥದಲ್ಲಿ ಜನನ ಅಥವಾ ಜೀವ ತಳೆಯುವಿಕೆಯೂ ಹೌದು. ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವ ನಂಬಿಗರ ಚೌಡಯ್ಯ ಎಂಬುದು ಅಂಥದೊಂದು ಸಾಲು. ಭಗವಂತನನ್ನು ನಂಬಿ ಬದುಕಿದರೆ ಮತ್ತೆ ಮತ್ತೆ ಹುಟ್ಟಿ ಬರಬೇಕಿಲ್ಲ, ಒಂದೇ ಜನ್ಮದಲ್ಲಿ ಮುಕ್ತಿ ಪಡೆಯಬಹುದು ಎಂಬ ಅರ್ಥವನ್ನು, ಒಂದೇ ಸಲ ಹುಟ್ಟು ಹಾಕಿ ದೋಣಿಯನ್ನು ಮುಂತಳ್ಳಿದರೆ ಆಚೆಯ ದಡಕ್ಕೆ ತಲುಪಿಸುವ ವಿಶ್ವಾಸ ತನಗಿದೆ ಎಂಬ ರೀತಿಯಲ್ಲಿ ಚೌಡಯ್ಯ ತಿಳಿಸುತ್ತಾನೆ. ಅಂದಾದಿ ಬಿಂದುವಿನಲ್ಲಿ ಹೊಂದಿದ ಹುಟ್ಟು, ಆ ಹುಟ್ಟನೇ ಹಿಡಿದು ಅಂದ ಚಂದದಲ್ಲಿ ತೊಳಲಾಡುತ್ತಿದ್ದಿತು ಜಗವೆಲ್ಲ, ಅಂದ ಗೇಡಿಗಳೆಲ್ಲ ಬಂದೇರಿಹರು, ಇದನ್ನೊಂದೇ ಹುಟ್ಟಿನಲ್ಲಿಳುಹೆವೆನೆಂದ ನಂಬಿಗ ಚೌಡಯ್ಯ ಎಂಬ ವಚನದಲ್ಲಿ ಬರುವ ಅಂದಾದಿ ಬಿಂದು ಅನಂತ ಕಾಲದ ಅಥವಾ ಇನ್ಫಿನಿಟಿಯ ಕಲ್ಪನೆ. ಈ ಜೀವಕ್ಕೆ ಬಂದ ಹುಟ್ಟು ಎಂದೋ ಒಮ್ಮೆ ಆದಿಕಾಲದಿಂದ ಬಂದದ್ದು. ಈ ಹುಟ್ಟಿನ ಬಳ್ಳಿ ಹಿಡಿದು ಜನ್ಮ ಜನ್ಮಾಂತರವೆನ್ನುತ್ತಾ ಜಗತ್ತು ತೊಳಲಾಡುತ್ತಿದೆ. ಈ ಹುಟ್ಟಿನಲ್ಲಿ ತೊಳಲಾಡುವ ಅಂದಗೇಡಿಗಳೆಲ್ಲ ಬಂದು ಇವನ ದೋಣಿಯನ್ನೇರಿದ್ದಾರಂತೆ. ಈ ದೋಣಿಯನ್ನು ಒಂದೇ ಹುಟ್ಟಿನಲ್ಲಿಳುಹುವೆನು ಎನ್ನುತ್ತಾನೆ ಚೌಡಯ್ಯ. ಇದನ್ನು ಹಲವು ಹುಟ್ಟುಗಳನ್ನು ಹಾಕುವ ಅಗತ್ಯವಿಲ್ಲ, ಒಂದೇ ಒಂದು ಸಲ ಹುಟ್ಟು ಹಾಕಿದರೆ ಸಾಕು, ದೋಣಿಯನ್ನು ಆಚೆ ದಡಕ್ಕೆ ತಲುಪಿಸಲು ಸಾಧ್ಯ ಎಂದು ಬೇಕಿದ್ದರೂ ಅರ್ಥೈಸಬಹುದು. ಅಥವಾ ಬಹು ಜನ್ಮಗಳವರೆಗೆ ಕಾಯಬೇಕಾಗಿಲ್ಲ, ಈ ಒಂದು ಜನ್ಮದಲ್ಲೇ ಈ ಜನರನ್ನು ಮುಕ್ತಿಗೆ ಒಯ್ಯಬಲ್ಲೆ ಎಂದು ಬೇಕಿದ್ದರೂ ಅರ್ಥೈಸಬಹುದು. ದೋಣಿ ನಡೆಯಿಸುವ ಕಾಯಕ ಮತ್ತೆ ಅದರ ಒಂದೊಂದು ಅಂಗ ಅಂದರೆ ದೋಣಿ, ನದಿ, ಸಮುದ್ರ, ಅಲೆಗಳು, ದೋಣಿಯ ಹುಟ್ಟು ಇತ್ಯಾದಿ ಎಲ್ಲವೂ ಬೇರೊಂದು ಆಧ್ಯಾತ್ಮಿಕ ಚಿತ್ತವೃತ್ತಿಗೆ ಸಂಕೇತಗಳಾಗುತ್ತಾ ಹೋಗಿ ಅಂಬಿಗರ ಚೌಡಯ್ಯನ ವಚನಗಳು ಔನ್ನತ್ಯಕ್ಕೇರುತ್ತವೆ. ಯಾರಿಗೆ ಗೊತ್ತು, ಮುಂದೆ 15ನೆಯ ಶತಮಾನದಲ್ಲಿ ಅಂಬಿಗ ನಾನಿನ್ನ ನಂಬಿದೆ ಎಂದು ಸ್ತುತಿಸಲು ಪುರಂದರದಾಸರಿಗೆ ಈತನೇ ಸ್ಫೂರ್ತಿಯಾಗಿದ್ದೂ ಇರಬಹುದು. ಹುಟ್ಟು ಪದಕ್ಕೆ ನಾಲ್ಕನೆಯದೊಂದು ಅರ್ಥವೂ ಇದೆ. ಇದನ್ನು ಕಿಟೆಲ್ ಕೊಟ್ಟಿಲ್ಲ. ಜೇನುಗೂಡಿನಲ್ಲಿ ಜೇನು ನೊಣಗಳು ಜೇನುತುಪ್ಪ ಸಂಗ್ರಹಿಸಲು ರಚಿಸುವ ಮೇಣದ ತಟ್ಟಿಯನ್ನು
ಹುಟ್ಟು ಅಥವಾ ಜೇನು ಹುಟ್ಟು ಎನ್ನುತ್ತಾರೆ.

ಈ ಅರ್ಥವನ್ನು ಪುಷ್ಟೀಕರಿಸಬೇಕಾದರೆ ಕನ್ನಡ ಸಾಹಿತಿ ವಿದ್ವಾಂಸ ಶಂಬಾ ಜೋಶಿಯವರು ಬರೆದ ಕನ್ನುಡಿಯ ಹುಟ್ಟು ಪುಸ್ತಕದ ಹೆಸರನ್ನು ನೆನಪಿಸಿಕೊಳ್ಳಬೇಕು. ಆ ಪುಸ್ತಕವನ್ನು ಅವರು ಬರೆದದ್ದು ಕನ್ನಡ ನುಡಿ ಅಂದರೆ ಕನ್ನುಡಿ ಹೇಗೆ ಹುಟ್ಟಿಕೊಂಡಿತು ಎಂದು ವಿವರಿಸಲಿಕ್ಕಲ್ಲ. ಕನ್ನುಡಿ ಒಂದು ಜೇನು ಹುಟ್ಟು, ಅದರಲ್ಲಿ ಪಂಪನ ಕಾಲದಿಂದಲೂ ಬಂದಿರುವ ಜೀವಶಕ್ತಿಯ ಸವಿ ಸೊಗಸು ಬರಿದಾಗದಂತೆ ಹೊಸದಾಗಿ ತುಂಬುವಂತೆ ನಾವೆಲ್ಲ ಎಡೆಬಿಡದೆ ದುಡಿಯಬೇಕು ಎಂಬ ಕಳಕಳಿಯನ್ನು ವ್ಯಕ್ತಪಡಿಸಲಿಕ್ಕೆ. ಸರಿ, ಜೇನು ಹುಟ್ಟನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದರಲ್ಲಿ ಷಡ್ಭುಜಾಕಾರದ ಚಿಕ್ಕ ಚಿಕ್ಕ ಕೋಣೆಗಳು, ರಾಣಿ ನೊಣ ಮೊಟ್ಟೆಗಳನ್ನಿಡುವುದು ಆ ಕೋಣೆಗಳಲ್ಲೇ, ಕೆಲಸಗಾರ ನೊಣಗಳು ಪರಾಗವನ್ನು ತಂದು ಸಂಗ್ರಹಿಸಿಡುವುದು ಆ ಕೋಣೆಗಳಲ್ಲೇ, ಆಮೇಲೆ ಪರಾಗದಿಂದ ಜೇನುತುಪ್ಪ ತಯಾರಿಸಿ ಸೀಲ್ ಮಾಡಿಡುವುದು ಅದೇ ಕೋಣೆಗಳಲ್ಲಿ. ಷಡ್ಭುಜಾಕಾರವೇ ಏಕೆ, ವೃತ್ತ ಚೌಕ ಅಥವಾ ತ್ರಿಕೋಣ ಏಕಿಲ್ಲ? ಇದಕ್ಕೆ ವೈಜ್ಞಾನಿಕ ಕಾರಣವಿದೆ. ವೃತ್ತಾಕಾರದ ಕೋಣೆಗಳನ್ನು ಮಾಡಿದರೆ ಎಷ್ಟೇ ಒತ್ತೊತ್ತಾಗಿದ್ದರೂ ನಡುವೆ ಅನಾವಶ್ಯಕ ರಂಧ್ರಗಳು ಉಳಿಯುತ್ತವೆ, ಅವುಗಳನ್ನು ಮುಚ್ಚಬೇಕಾದರೆ ಹೆಚ್ಚು ಮೇಣ ವ್ಯಯವಾಗುತ್ತದೆ. ತ್ರಿಕೋನ ಚೌಕಾಕಾರದ ಕೋಣೆಗಳನ್ನು ಮಾಡಿದರೆ ರಂಧ್ರಗಳು ಉಳಿಯುವುದಿಲ್ಲವಾದರೂ ಷಡ್ಭುಜಾಕಾರ ಕೋಣೆಗಳ ರಚನೆಗಿಂತ ಹೆಚ್ಚು ಸಮಯ ಮತ್ತು ಕಚ್ಚಾ ಸಾಮಗ್ರಿ ಅಂದರೆ ಮೇಣ ಬೇಕಾಗುತ್ತದೆ. ಅಷ್ಟು ಉಳಿತಾಯವಾದ ಸಂಪನ್ಮೂಲವನ್ನು ಜೇನು ತಯಾರಿಕೆಗೆ ಬಳಸುತ್ತವೆ ಜಾಣ ನೊಣಗಳು. ಅದಿರಲಿ, ಜೇನು ಹುಟ್ಟನ್ನು ಅಧ್ಯಾತ್ಮದ ಸ್ತರಕ್ಕೇರಿಸಬಹುದು ಹೇಗೆ ಗೊತ್ತೇ? ಜೇನು ಕುಟುಂಬದಲ್ಲಿ ಒಂದು ರಾಣಿ ನೊಣ, ನೂರಾರು ಕೆಲಸಗಾರ ನೊಣಗಳು, ಇವು ಹೆಣ್ಣು, ಮತ್ತೊಂದಿಷ್ಟು ಗಂಡು ನೊಣಗಳು ಇರುತ್ತವೆ. ರಾಣಿ ನೊಣ ಗರ್ಭಧರಿಸಿದ ಮೇಲೆ ಗಂಡು ನೊಣಗಳನ್ನು ಅಂದರೆ ತಮ್ಮ ಹುಟ್ಟಿಗೆ ಕಾರಣವಾದವುಗಳನ್ನು ಕೆಲಸಗಾರ ನೊಣಗಳು ಕೊಂದು ಬಿಡುತ್ತವೆ. ಇಂಥದೊಂದು ಹುಟ್ಟು ಸಾವಿನ ವಿಚಿತ್ರ ನಾಟಕ ಜೇನು ಹುಟ್ಟಿನ ರಂಗಸ್ಥಳದಲ್ಲಿ ನಡೆಯುತ್ತದೆ. ಈಗ ಎಲ್ಲ ಬಿಟ್ಟು ಹುಟ್ಟು ಹೇಗೆ ಈ ಅಂಕಣಕ್ಕೆ ವಸ್ತುವಾಯಿತು ಎಂಬ ಗುಟ್ಟು ರಟ್ಟು ಮಾಡುವ ಸಮಯ. ಏನಿಲ್ಲ, ಓದುಗ ಮಿತ್ರರೊಬ್ಬರು ಮತ್ತದೇ ಪ್ರಶ್ನೆ ಕೇಳಿದರು, ವಾರ ವಾರವೂ ಅಂಕಣದ ವಸ್ತು ವಿಷಯವನ್ನು ನೀವು ಹೇಗೆ ಹುಟ್ಟು ಹಾಕುತ್ತೀರಿ ಅಂತ. ಅವರು ಕೇಳಿದ ಪ್ರಶ್ನೆಯಲ್ಲಿನ ಹುಟ್ಟು ಯಾವ ಅರ್ಥದ್ದೆಂದು ಅವರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೂ ಹುಟ್ಟು ಪದದ ಬೇರೆ ಬೇರೆ ಅರ್ಥಗಳನ್ನು ವ್ಯಾಖ್ಯಾನಿಸಿದರೆ ಅದೇ ಒಂದು ಅಂಕಣವಾಗಬಹುದಲ್ಲ? ಆಗಬಹುದು. ಏನು ಆಯ್ತು, ನೀವೀಗ ಓದಿದ್ದು ಆಯ್ತು. ಓದುವಂತಿತ್ತೋ ಇಲ್ಲವೋ, ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿತೋ ಇಲ್ಲವೋ ಎಂಬ ಅನುಮಾನ ಮಾತ್ರ ಈಗ ಹುಟ್ಟುತ್ತಿದೆ. ಇದುವರೆಗೆ ತಿಳಿರು ತೋರಣ ಕೇಳಿದಿರಿ. ಸಂಚಿಕೆಯ ಶೀರ್ಷಿಕೆ ಹುಟ್ಟಿದರೆ ಅಂಕಣದ ವಸ್ತುವಾಗಿ ಹುಟ್ಟಬೇಕು. ಲೇಖನ ಮತ್ತು ವಾಚನ

0: ಇದುವರೆಗೂ ಶ್ರೀವತ್ಸ ಜೋಶಿಯವರ ಧನಿಯಲ್ಲಿ ಮೂಡಿಬಂದ ತಿಳಿದು ತೋರಣ ಕೇಳಿದಿರಿ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಏನ್ ಗೆಳೆಯ ಸಮಾಚಾರ?
2: ಏನಿಲ್ಲ, ನನ್ ಮಗಳು ಶಮಿತಾ ಈ ವರ್ಷ SSLC ಪರೀಕ್ಷೆ ಬರೆದಿದ್ದಾಳೆ, ಯಾವ ಕಾಲೇಜಿಗೆ ಸೇರಿಸ್ಲಿ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ.
1: ಚಿಂತೆ ಯಾಕೆ? ಮಹಾರಾಜ ಎಜುಕೇಷನ್ ಟ್ರಸ್ಟ್ ನ ಗೋಪಾಲಸ್ವಾಮಿ PU ಕಾಲೇಜ್ನಲ್ಲಿ ರೆಗ್ಯುಲರ್ ಹಾಗೂ ಸಂಕಲ್ಪ ಇಂಟಿಗ್ರೇಟೆಡ್ ಕೋರ್ಸ್ಗಳ ಅಡ್ಮಿಷನ್ ಈಗಾಗಲೇ ಪ್ರಾರಂಭ ಆಗಿದೆ. ನನ್ನ ಮಗ ಸುಮುಖ ಕೂಡ ಅದೇ ಕಾಲೇಜಲ್ಲಿ ಓದಿದ್ದು. JEE ಒಳ್ಳೆ ಕೋಚಿಂಗ್ ಸಿಕ್ತು, ಈಗ IIT.
3: ಹೌದಪ್ಪ, ನನ್ ಮಗಳು ಜನನಿ ಕೂಡ ಅಲ್ಲೇ ಓದಿದ್ದು. ನೀಟ್ ಕೋಚಿಂಗ್ ಚೆನ್ನಾಗಿದ್ದರಿಂದ ಮೆಡಿಕಲ್ ಸೀಟ್ ಸಿಕ್ತು. IAS CET ಕೋಚಿಂಗ್ ಕೂಡ ಚೆನ್ನಾಗಿದೆ. ಮಂಡ್ಯದಿಂದ ಕಾಲೇಜ್ಗೆ ಕಾಲೇಜ್ ಬಸ್ನಲ್ಲೇ ಹೋಗಿ ಬರ್ತಿದ್ಲು. ಪಾಂಡವಪುರ, ಶ್ರೀರಂಗಪಟ್ಟಣ, ನಂಜನಗೂಡಿನಿಂದ ಕೂಡ ಬಸ್ ಫೆಸಿಲಿಟಿ ಇದೆ. ನಿಮ್ ಮಗಳಿಗೆ ಬೇಕು ಅಂದ್ರೆ ಅಲ್ಲೇ ಹಾಸ್ಟೆಲ್ಗೆ ಸೇರಿಸಬಹುದು. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಒಳ್ಳೆ ಲ್ಯಾಬ್ಗಳು, ಲೈಬ್ರರಿ, ವಿಶಾಲವಾದ ಕ್ಲಾಸ್ ರೂಮ್ ಇದೆ. ಹಾಗೆ ಕಲ್ಚರಲ್ ಹಾಗೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ.
1: ಹಾಗಾದ್ರೆ ಇನ್ಯಾಕ್ ತಡ ಗೆಳೆಯ, ಅಡ್ರೆಸ್ ಬರ್ಕೋ. ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜು, ಲಕ್ಷ್ಮೀಪುರಂ, ಮೈಸೂರು. ದೂರವಾಣಿ ಸಂಖ್ಯೆ 9591478309.
4: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ರಾಬರ್ಟ್ ಕಿಯೋಸಾಕಿ ಅವರ ವಿಶ್ವ ಪ್ರಸಿದ್ಧ ಕೃತಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಪುಸ್ತಕದ ಪರಿಚಯ ಕೇಳಲಿದ್ದೀರಿ. ಪ್ರಸ್ತುತಿ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ಸುಮಾ BK ಅವರು.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಶ್ರೋತೃಗಳೇ, ಇಂದು ನಾವು ರಾಬರ್ಟ್ ಕಿಯೋಸಾಕಿ ಅವರ ವಿಶ್ವ ಪ್ರಸಿದ್ಧ ಕೃತಿ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಎನ್ನುವ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಈ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಪುಸ್ತಕ ಕೇವಲ ಹಣ ಗಳಿಸುವ ಬಗ್ಗೆ ಅಲ್ಲ, ಬದಲಿಗೆ ಹಣದ ಬಗ್ಗೆ ನಮ್ಮ ಆಲೋಚನಾ ಕ್ರಮವನ್ನ ಹೇಗೆ ಬದಲಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇದಕ್ ಮೊದಲು ನಾವು ಆರ್ಥಿಕ ಸಾಕ್ಷರತೆಯ ಒಂದು ದಿಕ್ಸೂಚಿ ಅಥವಾ ಬದಲಾಗುತ್ತಿರುವ ಇಂದಿನ ಜಗತ್ತಿನಲ್ಲಿ ಹೊಸ ಆರ್ಥಿಕತೆಯ ದೃಷ್ಟಿಕೋನದ ಬಗ್ಗೆ ತಿಳ್ಕೊಳ್ಳೋಣ. ಇಂದಿನ ನಮ್ಮ ಆರ್ಥಿಕ ಚಿಂತನೆ ಸರಣಿಗೆ ಎಲ್ರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತೇನೆ. ನಾವೆಲ್ಲರೂ ಹಣಕ್ಕಾಗಿ ದುಡಿಯೋದಲ್ಲ, ಬದಲಿಗೆ ಆ ಹಣವೇ ನಮಗಾಗಿ ಕೆಲಸ ಮಾಡುವಂತೆ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಣದಿಂದ ಸಂತೋಷ ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹಿರಿಯರಿಂದ ಕೇಳಿರ್ತೀವಿ. ಅದು ನಿಜಾನೂ ಇರಬಹುದು. ಆದರೆ ಹಣದ ಸರಿಯಾದ ಅರಿವು ಇಲ್ಲದೇನೆ ನೆಮ್ಮದಿಯ ಜೀವನ ನಡೆಸೋದು ಕೂಡ ಅಷ್ಟೇ ಕಷ್ಟ ಅನ್ನೋದು ಇಂದಿನ ಕಟು ಸತ್ಯ. ನೋಡಿ, ನಾವು ಶಾಲಾ ಕಾಲೇಜುಗಳಲ್ಲಿ ಗಣಿತ, ವಿಜ್ಞಾನ, ಇತಿಹಾಸ ಎಲ್ಲವನ್ನು ಕಲಿತೀವಿ. ಆದರೆ ಜೀವನದುದ್ದಕ್ಕೂ ನಮ್ಮ ಜೊತೆಗೆ ಇರುವಂತ ಹಣದ ನಿರ್ವಹಣೆಯ ಬಗ್ಗೆ ಮಾತ್ರ ನಮಗೆ ಯಾರು ಹೇಳ್ಕೊಡೋದೇ ಇಲ್ಲ. ಇದೇ ಕಾರಣಕ್ಕೆ ಹೆಚ್ಚಿನವರು ಜೀವನ ಇಡೀ ಹಣದ ಹಿಂದೆ ಬೆನ್ನತ್ತಿ ಓಡ್ತಾನೆ ಇರ್ತಾರೆ. ಇಂತಹ ಸಾಂಪ್ರದಾಯಿಕ ಆರ್ಥಿಕ ಚಿಂತನೆಗಳಿಗೆ ಸವಾಲು ಹಾಕಿದ ಕ್ರಾಂತಿಕಾರಿ ಕೃತಿ ಈ ರಿಚ್ ಡ್ಯಾಡ್ ಮತ್ತು ಪೂವರ್ ಡ್ಯಾಡ್. ಈ ಇಬ್ಬರು ತಂದೆಯರ ಕಥೆಯನ್ನ ನಾವು ತಿಳ್ಕೊಳ್ಳೋಣ. ಆದ್ರೆ ಇಲ್ಲಿ ವ್ಯತ್ಯಾಸ ಇರೋದು ಜ್ಞಾನದಲ್ಲಿ. ರಾಬರ್ಟ್ ಕಿಯೋಸಾಕಿ ಅವರು ಈ ಪುಸ್ತಕದಲ್ಲಿ ತಮ್ಮ ಇಬ್ಬರು ತಂದೆಯರ ಬಗ್ಗೆ ಹೇಳ್ತಾರೆ. ಒಬ್ಬರು ಅವರ ಸ್ವಂತ ತಂದೆ ಪೂವರ್ ಡ್ಯಾಡ್. ಇವರು ತುಂಬಾ ಓದಿದ್ರು, ದೊಡ್ಡ ಉದ್ಯೋಗದಲ್ಲೂ ಇದ್ರು, ಆದ್ರೂ ಆರ್ಥಿಕವಾಗಿ ಜೀವನ ಇಡಿ ಸಂಕಷ್ಟದಲ್ಲೇ ಇದ್ರು. ಮತ್ತೊಬ್ರು ಇವರ ಗೆಳೆಯ ಮೈಕ್ ನ ತಂದೆ, ಅವರು ರಿಚ್ ಡ್ಯಾಡ್. ಅವರು ಅಷ್ಟೇನು ಓದ್ದವರಲ್ಲ, ಆದ್ರೆ ಹೂಡಿಕೆ ಮತ್ತು ವ್ಯವಹಾರದ ಗುಟ್ಟನ್ನ ಚೆನ್ನಾಗಿ ತಿಳಿದಿದ್ದವರು. ಕಾಲಾನಂತರದಲ್ಲಿ ಇವರೇ ನಗರದ ದೊಡ್ಡ ಶ್ರೀಮಂತರಾಗ್ತಾರೆ. ನೋಡಿ ಗೆಳೆಯರೇ, ಇಬ್ಬರು ತಂದೆಯರ ನಡುವಿನ ಆರ್ಥಿಕ ವಿಚಾರಧಾರೆಗಳ ವ್ಯತ್ಯಾಸನೇ ಈ ಪುಸ್ತಕದ ಜೀವಾಣ. ಈ ಪುಸ್ತಕ ಕೇವಲ ಶ್ರೀಮಂತರಾಗುವ ದಾರಿಯನ್ನಷ್ಟೇ ತೋರಿಸೋದಿಲ್ಲ, ಬದಲಿಗೆ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋ ಗುಟ್ಟನ್ನು ಕೂಡ ನಮಗೆ ಸರಳವಾಗಿ ಬಿಟ್ಕೊಡುತ್ತೆ. ಮೊದಲನೇದಾಗಿ, ಶ್ರೀಮಂತರು ಹಣಕ್ಕೋಸ್ಕರ ಕೆಲಸ ಮಾಡೋದಿಲ್ಲ ಅಂತ. ಏನು ಹಣಕ್ಕಾಗಿ ಕೆಲಸ ಮಾಡದಿದ್ರೆ ಮತ್ತೇನಕ್ಕಾಗಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು. ಇಲ್ಲಿ ರಾಬರ್ಟ್ ಕಿಯೋಸಾಕಿ ವಿವರಿಸ್ತಾ ಇರೋದು ಕೆಲಸದ ಬಗೆಗಿನ ನಮ್ಮ ಮನಸ್ಥಿತಿಯ ಬದಲಾವಣೆಯ ಬಗ್ಗೆ. ಬನ್ನಿ, ಇದರ ಹಿಂದಿನ 4 ಮುಖ್ಯ ಸತ್ಯಗಳನ್ನ ತಿಳ್ಕೊಳ್ಳೋಣ. ಮೊದಲನೇದು ಭಯ ಮತ್ತು ಹಪಾಹಪಿಯ ಚಕ್ರ ಅಥವಾ ರ್ಯಾಟ್ ರೇಸ್. ಸಾಮಾನ್ಯವಾಗಿ ಜನರು ಭಯ ಮತ್ತು ಆಸೆಯಿಂದ ಪ್ರೇರಿತರಾಗಿ ಕೆಲಸ ಮಾಡ್ತಾರೆ. ಬಿಲ್ ಪಾವತಿ ಮಾಡೋದಕ್ಕೆ ಹಣ ಇಲ್ಲದೆ ಹೋದ್ರೆ ಏನಾಗಬಹುದು ಅನ್ನುವ ಭಯ ಅವರನ್ನ ಕಾಡ್ತಾ ಇರುತ್ತೆ. ಅದರಿಂದ ಆ ಭಯನೇ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರೂ ಕೆಲಸಕ್ಕೆ ಹೋಗೋ ಹಾಗೆ ಮಾಡುತ್ತೆ. ಇನ್ನು ಹೆಚ್ಚು ಸಂಬಳ ಬಂದ್ರೆ ದೊಡ್ಡ ಮನೆ, ಹೊಸ ಕಾರು ಅಥವಾ ಐಷಾರಾಮಿ ಜೀವನ ನಡೆಸಬಹುದು ಅನ್ನೋ ಆಸೆ ಅವರನ್ನು ಮತ್ತಷ್ಟು ದುಡಿಯುವಂತೆ ಪ್ರೇರೇಪಿಸುತ್ತೆ. ಇದನ್ನೇ ಲೇಖಕರು ರ್ಯಾಟ್ ರೇಸ್ ಅಂತಾರೆ. ಇಲ್ಲಿ ಮನುಷ್ಯ ಎಷ್ಟು ಹೆಚ್ಚು ಸಂಪಾದಿಸ್ತಾನೋ ಅಷ್ಟೇ ಹೆಚ್ಚು ಖರ್ಚು ಮಾಡ್ತಾ ಸಾಲದ ಸುಳಿಯಲ್ಲಿ ಸಿಲುಕ್ತಾನೆ. ಎರಡನೇದು ಹಣ ನಿಮಗಾಗಿ ಕೆಲಸ ಮಾಡಲಿ ಅನ್ನೋ ಒಂದು ಧೋರಣೆ. ಇಲ್ಲಿನೇ ಶ್ರೀಮಂತರು ಮತ್ತು ಬಡವರ ನಡುವಿನ ವ್ಯತ್ಯಾಸ ತಿಳಿಯುತ್ತೆ. ಬಡವರು ಮತ್ತು ಮಧ್ಯಮ ವರ್ಗದವರು ತಮ್ಮ ಸಮಯ ಮತ್ತು ಶ್ರಮವನ್ನು ಹಣಕ್ಕೆ ಬದಲಾಗಿ ಮಾರ್ಕೊಳ್ತಾರೆ. ಅಂದ್ರೆ ಇವರು ಕೆಲಸ ಮಾಡಿದರೆ ಮಾತ್ರ ಹಣ ಬರುತ್ತೆ, ಆದರೆ ಶ್ರೀಮಂತರು ವ್ಯವಸ್ಥೆ ಮತ್ತು ಅಸೆಟ್ ಅಂದ್ರೆ ಆಸ್ತಿಗಳನ್ನ ನಿರ್ಮಿಸ್ತಾರೆ. ಅದು ಅವರು ಮಲಗಿದ್ದಾಗಲೂ ಅವರಿಗೆ ಹಣವನ್ನು ತಂದುಕೊಡುತ್ತೆ. ಉದಾಹರಣೆಗೆ ಬಾಡಿಗೆ ತಂದುಕೊಡುವ ಆಸ್ತಿಗಳು, ಉದ್ಯಮಗಳು ಅಥವಾ ಷೇರು ಮಾರುಕಟ್ಟೆ ಹೂಡಿಕೆಗಳು. ಮೂರನೇ ಅತಿ ಮುಖ್ಯ ಅಂಶ ಆರ್ಥಿಕ ಸಾಕ್ಷರತೆಯ ಪ್ರಾಮುಖ್ಯತೆ. ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡೋದಿಲ್ಲ ಅಂದ್ರೆ ಅವರು ಸುಮ್ಮನೆ ಕುಳಿತಿರ್ತಾರೆ ಅಂತ ಅಲ್ಲ, ಅವರು ಕಲಿಯೋದಕ್ಕಾಗಿ ಅಂದ್ರೆ ಲರ್ನಿಂಗ್ಗಾಗಿ ಕೆಲಸ ಮಾಡ್ತಾರೆ. ಹಣ ಹೇಗೆ ಕೆಲಸ ಮಾಡುತ್ತೆ ಅನ್ನುವ ವಿಜ್ಞಾನವನ್ನು ಅವರು ಕಲಿತಾರೆ. ತಮ್ಮ ಆರ್ಥಿಕ ಐಕ್ಯೂ ಹೆಚ್ಚಿಸಿಕೊಳ್ಳೋದಕ್ಕೆ ಸಮಯ ಹೂಡಿಕೆ ಮಾಡ್ತಾರೆ. ಹಣದ ಹರಿವನ್ನು ನಿರ್ವಹಿಸೋದು ಹೇಗೆ ಮತ್ತು ತೆರಿಗೆಯಿಂದ ಕಾನೂನುಬದ್ಧವಾಗಿ ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋ ಜ್ಞಾನವನ್ನು ಕೂಡ ಅವರು ಹೊಂದಿರ್ತಾರೆ. ನಾಲ್ಕನೇದಾಗಿ ಅವಕಾಶಗಳನ್ನು ಗುರುತಿಸೋದು. ಯಾವಾಗ ನೀವು ಕೇವಲ ಸಂಬಳದ ಚೆಕ್ನ ಬದಲಾಗಿ ಕಲಿಯುವುದರ ಮೇಲೆ ಗಮನ ಹರಿಸ್ತೀರಿ, ಆಗ ನಿಮ್ಮ ಕಣ್ಣ ಮುಂದೆ ಇರುವ ಹೊಸ ವ್ಯವಹಾರದ ಅವಕಾಶಗಳು ಮತ್ತು ಹೂಡಿಕೆಯ ಲಾಭಗಳು ಕಾಣಲಾರಂಭಿಸುತ್ತೆ. ಅಂದ್ರೆ ಕೊನೆಯದಾಗಿ ವಿಶ್ಲೇಷಿಸಿ ಹೇಳಬೇಕು ಅನ್ನೋದಾದ್ರೆ ಶ್ರೀಮಂತರು ಹಣದ ಗುಲಾಮರಾಗಿರೋದಿಲ್ಲ, ಬದಲಿಗೆ ಹಣವನ್ನೇ ತಮ್ಮ ಗುಲಾಮನನ್ನಾಗಿ ಮಾಡಿಕೊಳ್ತಾರೆ. ನಿಮ್ಮ ಆದಾಯ ಕೇವಲ ನಿಮ್ಮ ದೈಹಿಕ ಶ್ರಮದಿಂದ ಮಾತ್ರ ಬರ್ತಾ ಇದ್ರೆ ನೀವು ಹಣಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಆದ್ರೆ ನಿಮ್ಮ ಆದಾಯ ನಿಮ್ಮ ಹೂಡಿಕೆಯಿಂದ ಬರ್ತಾ ಇದ್ರೆ ಹಣ ನಿಮಗಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಎರಡನೇ ಮುಖ್ಯವಾದ ವಿಷಯ ಆಸ್ತಿ ಮತ್ತು ಹೊಣೆಗಾರಿಕೆಗಳ ನಡುವಿರುವ ವ್ಯತ್ಯಾಸ. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ. ನಾನು ತುಂಬಾ ದುಡಿತಾ ಇದ್ದೇನೆ ಆದರೂ ಕೈಯಲ್ಲಿ ಹಣ ಉಳಿತಾ ಇಲ್ಲ ಅನ್ನೋ ಮಾತು ನಮ್ಮಲ್ಲಿ ಕೆಲವು ಜನರ ಅಳಲಾಗಿರುತ್ತೆ. ಇದಕ್ಕೆ ಕಾರಣ ನಮಗೆ ಆಸ್ತಿ ಮತ್ತು ಹೊಣೆಗಾರಿಕೆ ನಡುವಿನ ವ್ಯತ್ಯಾಸ ತಿಳಿದೇ ಇರೋದು. ರಾಬರ್ಟ್ ಕಿಯೋಸಾಕಿ ಅವರ ಪ್ರಕಾರ ಆರ್ಥಿಕ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ ಈ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದು. ಮೊದಲನೇದಾಗಿ ಆಸ್ತಿ ಅಂದ್ರೆ ಏನು ಅಂದ್ರೆ, ಆಸ್ತಿ ಅಂದ್ರೆ ನಮ್ಮ ಜೇಬಿಗೆ ಹಣವನ್ನು ತಂದು ಹಾಕುವ ವಸ್ತು. ನಾವು ಕೆಲಸ ಮಾಡದೇ ಇದ್ದಾಗಲೂ ಸಹ ಯಾವುದು ನಮಗೆ ನಿಯಮಿತವಾಗಿ ಆದಾಯ ತಂದುಕೊಡುತ್ತೋ ಅದೇ ಆಸ್ತಿ. ಉದಾಹರಣೆಗೆ ನಾವು ಬಾಡಿಗೆಗೆ ನೀಡಿರುವಂತಹ ಮನೆ ಇರ್ಬೋದು, ನಮಗೆ ಲಾಭಾಂಶವನ್ನು ತಂದುಕೊಡುವಂತಹ ಷೇರ್ಗಳಿರ್ಬೋದು, ಅಥವಾ ನಮಗೆ ಭೌತಿಕವಾಗಿ ಇಲ್ಲದೆ ಆದರೂ ನಡೆಯುವಂತಹ ವ್ಯವಹಾರಗಳಿರ್ಬೋದು, ವರ್ಚುಯಲ್ ಎಕಾನಮಿ ಅಥವಾ ವರ್ಚುಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ ಅದು, ಅಥವಾ ನಮ್ಮ ಪುಸ್ತಕ ಅಥವಾ ಸಂಶೋಧನೆಯಿಂದ ಬರುವ ರಾಯಲ್ಟಿಗಳಿರ್ಬೋದು, ಇವೆಲ್ಲ ನಮ್ಮ ಜೇಬಿಗೆ ಹಣ ತುಂಬಿಸಿ ನಮ್ಮನ್ನು ಶ್ರೀಮಂತರನ್ನಾಗಿಸುತ್ತೆ. ಎರಡನೇದಾಗಿ ಹೊಣೆಗಾರಿಕೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹೊಣೆಗಾರಿಕೆ ಅಂದ್ರೆ ನಮ್ಮ ಜೇಬಿನಿಂದ ಹಣವನ್ನ ಹೊರತೆಗೆಯುವ ವಸ್ತು. ಯಾವ ವಸ್ತುವನ್ನು ಹೊಂದೋದಕ್ಕೆ ಅಥವಾ ನಿರ್ವಹಿಸೋದಕ್ಕೆ ನಾವು ಸತತವಾಗಿ ಹಣ ಖರ್ಚು ಮಾಡ್ತೀವೋ ಅದೇ ಹೊಣೆಗಾರಿಕೆ. ಉದಾಹರಣೆಗೆ ಬ್ಯಾಂಕ್ ಸಾಲಗಳು, ವೈಯಕ್ತಿಕ ಕಾರು, ಕ್ರೆಡಿಟ್ ಕಾರ್ಡ್ ಬಾಕಿ ಮತ್ತು ಮೌಲ್ಯ ಕುಸಿಯುವ ಐಷಾರಾಮಿ ವಸ್ತುಗಳು ಇವೆಲ್ಲ ಕೂಡ ನಿಮ್ಮ ಜೇಬಿಂದ ಹಣವನ್ನ ಖಾಲಿ ಮಾಡುವಂಥದ್ದು. ಮೂರನೇದಾಗಿ ನಮ್ಮ ವಾಸದ ಮನೆ ನಮ್ಮ ಆಸ್ತಿನಾ ಅಂದ್ರೆ ಇದು ಒಂದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಬಹಳಷ್ಟು ಜನ ತಾವು ವಾಸಿಸುವ ಮನೆಯನ್ನೇ ಅತಿ ದೊಡ್ಡ ಆಸ್ತಿಯಿಂದ ಭಾವಿಸಿರ್ತಾರೆ. ಆದ್ರೆ ಕಿಯೋಸಾಕಿ ಇದನ್ನು ವಿರೋಧಿಸ್ತಾರೆ. ಯಾಕೆಂದ್ರೆ ನೀವು ವಾಸಿಸುವ ಮನೆಗೆ ಪ್ರತಿ ತಿಂಗಳು ಇಎಂಐ ತೆರಿಗೆ ಮತ್ತು ನಿರ್ವಹಣಾ ವೆಚ್ಚವನ್ನು ಪಾವತಿ ಮಾಡ್ತಾ ಇದ್ದೀರಿ ಅಂದ್ರೆ ಆ ಮನೆ ನಿಮ್ಮ ಜೇಬಿನಿಂದ ಹಣವನ್ನ ಹೊರತೆಗಿತಾ ಇದೆ ಅಂತ ಅರ್ಥ. ಅಂದ್ರೆ ಅದು ಒಂದು ಹೊಣೆಗಾರಿಕೆ ಆಗಿರುತ್ತೆ, ಲಯಬಿಲಿಟಿ ಆಗ್ಬಿಡುತ್ತೆ. ಒಂದ್ ವೇಳೆ ಅದೇ ಮನೆ ನಿಮ್ಗೆ ಬಾಡಿಗೆ ತಂದ್ಕೊಡ್ತಾ ಇದ್ರೆ ಅದು ಆಸ್ತಿ ಆಗತ್ತೆ. ನಾಲ್ಕನೇದಾಗಿ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಹಣದ ಹರಿವು ಹೇಗಿರುತ್ತೆ ಅಂತ ನೋಡೋಣ. ಬಡವರು ಬಂದ ಸಂಬಳನೆಲ್ಲ ಕೇವಲ ಅಂದಿನ ಅಗತ್ಯಗಳಿಗಾಗಿ ಖರ್ಚು ಮಾಡ್ತಾರೆ. ಮಧ್ಯಮ ವರ್ಗದವರು ಕಾರು, ಮನೆ, ಸಾಲ ಅನ್ನುವಂತಹ ಹೊಣೆಗಾರಿಕೆಗಳನ್ನು ಖರೀದಿಸಿ ಅವುಗಳನ್ನು ಆಸ್ತಿ ಅಂತ ಭಾವಿಸ್ತಾರೆ. ಇದು ಕೂಡ ತಪ್ಪಾದ ಭಾವನೆ. ಆದರೆ ಶ್ರೀಮಂತರು ಮೊದಲು ಆಸ್ತಿಗಳನ್ನು ಖರೀದಿಸ್ತಾರೆ. ಈ ಆಸ್ತಿಗಳಿಂದ ಬರುವ ಆದಾಯ ಮುಂದೆ ಅವರ ಐಷಾರಾಮಿ ಜೀವನಕ್ಕೆ ಸಹಾಯ ಆಗುತ್ತೆ. ಅವರ ಜೀವನ ಶೈಲಿಯ ಖರ್ಚನ್ನು ಅದು ಭರಿಸುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ ನೀವು ಶ್ರೀಮಂತರಾಗೋದಕ್ಕೆ ಬಯಸಿದ್ರೆ ನಿಮ್ಮ ಜೀವನದ ಉದ್ದಕ್ಕೂ ಆಸ್ತಿಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಗಮನ ಹರಿಸಿ ಮತ್ತು ಹೊಣೆಗಾರಿಕೆಗಳನ್ನು ಆದಷ್ಟು ಕನಿಷ್ಠ ಮಟ್ಟದಲ್ಲಿ ಇರಿಸಿ. ನೆನಪಿಡಿ, ನಿಜವಾದ ಆಸ್ತಿ ನಿಮಗಾಗಿ ಕೆಲಸ ಮಾಡುತ್ತೆ, ಆದರೆ ಹೊಣೆಗಾರಿಕೆಗಾಗಿ ನೀವೇ ಕೆಲಸ ಮಾಡಬೇಕು. ಇನ್ನು ಮೂರನೇ ಅತಿ ಮುಖ್ಯವಾದ ಅಂಶ ನಿಮ್ಮ ಸ್ವಂತ ವ್ಯವಹಾರವನ್ನು ನೀವು ಗಮನಿಸಿ. ರಾಬರ್ಟ್ ಕಿಯೋಸಾಕಿ ಅವರ ಈ ಪಾಠ ನೌಕರಿ ಮತ್ತು ವ್ಯವಹಾರದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ತಿಳಿಸಿಕೊಡುತ್ತೆ. ನಿಮ್ಮ ಸ್ವಂತ ವ್ಯವಹಾರವನ್ನ ಗಮನಿಸಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ರೆ ನಿಮ್ಮ ಉದ್ಯೋಗವನ್ನ ಬಿಟ್ಬಿಡಿ ಅಂತಲ್ಲ, ಬದಲಿಗೆ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಬಲಪಡಿಸ್ಕೊಳ್ಳಿ ಅಂತ ಅರ್ಥ. ಅಂದ್ರೆ ಅದ್ರ ಕೆಲವು ಅಂಶಗಳು ಹೀಗಿದೆ. ವೃತ್ತಿ ಅಥವಾ ಪ್ರೊಫೆಷನ್ ಅಥವಾ ವ್ಯವಹಾರ, ಇದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಬಹಳಷ್ಟು ಜನರಿಗೆ ತಮ್ಮ ವೃತ್ತಿ ಮತ್ತು ವ್ಯವಹಾರದ ನಡುವೆ ವ್ಯತ್ಯಾಸನೆ ಗೊತ್ತಿರಲ್ಲ. ಅಂದ್ರೆ ವೃತ್ತಿ ಅಂದ್ರೆ ಹಣ ಗಳಿಸೋದಕ್ಕೆ ಮಾಡೋ ಕೆಲಸ, ಉದಾಹರಣೆಗೆ ಬ್ಯಾಂಕ್ ಉದ್ಯೋಗ ಅಥವಾ ಶಿಕ್ಷಕ, ಇಂಜಿನಿಯರ್, ಯಾವುದೇ ಇರ್ಬೋದು. ಇಲ್ಲಿ ಬೇರೆಯವರಿಗಾಗಿ ನಾವು ಕೆಲಸ ಮಾಡ್ತೀವಿ, ನಮ್ಗವ್ರು ಸಂಬಳ ಕೊಡ್ತಾರೆ. ವ್ಯವಹಾರ ಅಂದ್ರೆ ನಮ್ಮ ಆಸ್ತಿಗಳ ಕಾಲಮ್, ಅಸೆಟ್ ಕಾಲಮ್ ಅದು. ಅಂದ್ರೆ ಭೌತಿಕವಾಗಿ ಅಲ್ಲಿ ಇಲ್ಲದೆ ಹೋದ್ರೂ ನಮಗಾಗಿ ಅದು ಹಣವನ್ನ ಗಳಿಸಿ ತಂದುಕೊಡುವಂತಹ ಒಂದು ಮೂಲ. ಕಿಯೋಸಾಕಿ ಹೇಳೋ ಹಾಗೆ ಹೆಚ್ಚಿನವರು ಬೇರೆಯವರನ್ನು ಶ್ರೀಮಂತರನ್ನಾಗಿ ಮಾಡೋದಕ್ಕೆ ಇಡೀ ಜೀವನ ಶ್ರಮ ಪಡ್ತಾರೆ. ನಮಗಾಗಿ ಕೆಲಸ ಮಾಡುವ ಆಸ್ತಿಗಳನ್ನ ನಿರ್ಮಿಸೋದ್ರ ಕಡೆಗೆ ನಾವು ಗಮನ ಕೊಡಲೇಬೇಕಾಗಿದೆ ಅಂತ ಅವರ ವಾದ. ಅಂದ್ರೆ ಆಸ್ತಿಗಳ ಕಾಲಮ್ ಅನ್ನ ನಾವು ಮೊದಲು ಬಲಪಡಿಸ್ಕೋಬೇಕು. ನಿಮ್ಮ ವ್ಯವಹಾರವನ್ನ ಗಮನಿಸಿ ಅಂದ್ರೆ ನಿಮ್ಮ ಆಸ್ತಿಗಳನ್ನ ಹೆಚ್ಚಿಸ್ಕೊಳ್ಳೋದು. ನೀವು ಸಂಬಳ ಪಡೆಯುವ ವೃತ್ತಿಯಲ್ಲಿದ್ರೂ ಆ ಸಂಬಳದ ಒಂದು ಭಾಗವನ್ನ ಈ ವಿಷಯಗಳಲ್ಲಿ ಹೂಡಿಕೆ ಮಾಡಬೇಕು. ಅಂದ್ರೆ ನೀವು ಅಲ್ಲಿ ಇರದೇ ಇದ್ರೂ ಕೂಡ ನಡೆಯುವಂತಹ ಸಣ್ಣ ಉದ್ಯಮಗಳಲ್ಲಿ ಹೂಡಿಕೆ ಮಾಡಬೇಕು. ಷೇರುಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಕು. ಆದಾಯ ತರುವಂತಹ ಸ್ಥಿರ ಆಸ್ತಿಗಳು ಅಂದ್ರೆ ರಿಯಲ್ ಎಸ್ಟೇಟ್ನ ಮೇಲೆ ಹೂಡಿಕೆ ಮಾಡಬೇಕು. ರಾಯಲ್ಟಿ ತರುವಂತಹ ಸೃಜನಾತ್ಮಕ ಕೆಲಸಗಳು, ಪುಸ್ತಕ, ಸಂಗೀತ, ಪೇಟೆಂಟ್ಗಳು, ಈ ವಿಷಯಗಳಲ್ಲಿ ನಾವು ತೊಡಸ್ಕೋಬೇಕು. ಇನ್ನು ನಮ್ಮ ಆಸ್ತಿಗಳೇ ನಮ್ಮ ನೌಕರರು ಅಂತ ನಾವು ಭಾವಿಸ್ಬೇಕು. ಒಮ್ಮೆ ನೀವು ಒಂದು ಆಸ್ತಿಯನ್ನು ಖರೀದಿಸಿದ್ರೆ ಅದು ನಿಮಗಾಗಿ ಕೆಲಸ ಮಾಡೋ ಒಬ್ಬ ನೌಕರ ಇದ್ದಾಗೆ, ಆ ನೌಕರ ದಿನದ 24 ಗಂಟೆನೂ ನಿಮಗೋಸ್ಕರ ದುಡಿಯುತ್ತೆ. ನೀವು ಗಳಿಸುವ ಪ್ರತಿ ರೂಪಾಯಿ ನಿಮ್ಮ ಆಸ್ತಿಯ ಕಾಲಂ ಸೇರಿದರೆ ಅದು ಅಲ್ಲಿಯೇ ಉಳಿದು ನಿಮಗಾಗಿ ಮತ್ತಷ್ಟು ಹಣವನ್ನು ಉಳಿಸ್ಕೊಡುತ್ತೆ ಮತ್ತು ಗಳಿಸ್ಕೊಡುತ್ತೆ. ಈ ಹಣವನ್ನು ಹೊರತೆಗೆದು ಅನಗತ್ಯ ಖರ್ಚು ಅಥವಾ ಹೊಣೆಗಾರಿಕೆಗಳಿಗೆ ಬಳಸಬಾರದು. ಮತ್ತೆ ಐಷಾರಾಮಿ ವಸ್ತುಗಳನ್ನು ಯಾವಾಗ ಖರೀದಿ ಮಾಡಬೇಕು ಅಂತ ಎಲ್ರಿಗೂ ಅನಿಸ್ಬೋದು. ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಸಂಬಳ ಬಂದ ಕೂಡಲೇ ಸಾಲ ಮಾಡಿ ಕಾರು ಅಥವಾ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಶ್ರೀಮಂತರು ಮೊದಲು ಆಸ್ತಿಗಳನ್ನ ನಿರ್ಮಾಣ ಮಾಡ್ತಾರೆ, ಅಸೆಟ್ ಕ್ರಿಯೇಷನ್ ಅಂತ. ಈ ಆಸ್ತಿಗಳಿಂದ ಬರುವ ಲಾಭ ಮತ್ತು ಆದಾಯದಿಂದ ಉಂಟಾಗುವ ಲಾಭದಿಂದ ಐಷಾರಾಮಿ ವಸ್ತುಗಳನ್ನ ಅವ್ರು ಖರೀದಿಸ್ತಾರೆ. ಅಂದ್ರೆ ಐಷಾರಾಮಿ ಜೀವನಕ್ಕೆ ಶ್ರಮದ ಹಣ ಅಲ್ಲ, ನಮ್ಮ ಆಸ್ತಿಗಳು ಗಳಿಸಿದ ಹಣವು ನಮಗೆ ಆ ಸಂದರ್ಭದಲ್ಲಿ ಹಣಕಾಸನ್ನು ಒದಗಿಸಬೇಕಾಗುತ್ತೆ. ಅಂದ್ರೆ ಈ ತತ್ವ ನಮಗೆ ಆರ್ಥಿಕ ಶಿಸ್ತನ್ನು ಕಲಿಸುತ್ತೆ. ನಾವು ಮಾಡುವ ಕೆಲಸ ನಮ್ಮ ಜೀವನೋಪಾಯಕ್ಕೆ ದಾರಿ ಅಂತ ಆದ್ರೆ ನಾವು ನಿರ್ಮಿಸುವ ಆಸ್ತಿಗಳು ಈ ನಮ್ಮ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿಯಾಗುತ್ತೆ. ನಿಮ್ಮ ವೃತ್ತಿಯನ್ನು ಉಳಿಸ್ಕೊಂಡೇ ನಿಮ್ಮ ನಿಮ್ಮ ಆಸ್ತಿಗಳ ಸಾಮ್ರಾಜ್ಯವನ್ನು ಕಟ್ಟೋದೇನೆ ನಿಮ್ಮ ವ್ಯವಹಾರವನ್ನು ನೀವು ಗಮನಿಸ್ಕೊಳ್ಳೋದು ಅಂತ ಹೇಳಲ್ಪಟ್ಟಿದೆ. ಹಾಗಾದ್ರೆ ತೆರಿಗೆ ಇತಿಹಾಸ ಮತ್ತು ಕಾರ್ಪೊರೇಷನ್ಗಳ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಅತ್ಯಂತ ವಿವಾದಾತ್ಮಕ ಮತ್ತು ಆಸಕ್ತಿದಾಯಕ ಅಧ್ಯಾಯದ ಬಗ್ಗೆ ನಾವೀಗ ತಿಳ್ಕೊತಾ ಇದ್ದೀವಿ. ರಾಬರ್ಟ್ ಕಿಯೋಸಾಕಿ ಅವರು ಇಲ್ಲಿ ಒಂದು ಮುಖ್ಯ ಪ್ರಶ್ನೆಯನ್ನು ಎತ್ತಾರೆ. ಶ್ರೀಮಂತರು ಹೇಗೆ ಕಾನೂನುಬದ್ಧವಾಗಿ ತಮ್ಮ ಸಂಪತ್ತನ್ನು ರಕ್ಷಿಸಿಕೊಳ್ತಾರೆ ಮತ್ತು ಅತಿ ವೇಗವಾಗಿ ಬೆಳೆಸ್ತಾರೆ? ಅಂದ್ರೆ ಇದಿರೋದು ತೆರಿಗೆ ಇತಿಹಾಸ ಮತ್ತು ಕಾರ್ಪೊರೇಟ್ ವಲಯದ ಶಕ್ತಿಯಲ್ಲಿ. ಮೊದಲನೇದಾಗಿ ತೆರಿಗೆ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಣ. ಅಂದ್ರೆ ಹಿಸ್ಟ್ರಿ ಆಫ್ ಟ್ಯಾಕ್ಸ್. ನಮ್ಗೆಲ್ರಿಗೂ ಗೊತ್ತಿರೋದು ನಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಒಂದು ದೊಡ್ಡ ಭಾಗ ತೆರಿಗೆ ರೂಪದಲ್ಲಿ ಹೋಗುತ್ತೆ, ನಾವೇ ಅದನ್ನ ಕೊಡ್ತೀವಿ. ಆದ್ರೆ ಇತಿಹಾಸವನ್ನು ಗಮನಿಸಿದ್ರೆ ಮೂಲತಃ ಇಂಗ್ಲೆಂಡ್ ಮತ್ತು ಅಮೆರಿಕದಲ್ಲಿ ತೆರಿಗೆಯನ್ನು ವ್ಯವಸ್ಥೆನೇ ಇರಲಿಲ್ಲ. ಕೇವಲ ಯುದ್ಧದಂತಹ ತುರ್ತು ಸಂದರ್ಭದಲ್ಲಿ ಮಾತ್ರ ತಾತ್ಕಾಲಿಕವಾಗಿ ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. ಆರಂಭದಲ್ಲಿ ತೆರಿಗೆಯನ್ನು ಜಾರಿಗೆ ತಂದಿದ್ದು ಶ್ರೀಮಂತರಿಂದ ಕಿತ್ತು ಬಡವರಿಗೆ ಹಂಚೋದು ಎಂಬ ಉದಾತ್ತ ಉದ್ದೇಶ ಇಟ್ಕೊಂಡು ಅದನ್ನು ಬಡವರು ಮತ್ತು ಮಧ್ಯಮ ವರ್ಗರು ಸಂತೋಷದಿಂದ ಬೆಂಬಲ ಮಾಡಿದ್ರು. ಆದರೆ ಕಾಲಕ್ರಮೇಣ ಸರ್ಕಾರ ಒಮ್ಮೆ ತೆರಿಗೆ ರುಚಿ ಕಂಡ ಮೇಲೆ ಸರ್ಕಾರದ ಗಾತ್ರ ಮತ್ತು ಖರ್ಚುಗಳು ಕೂಡ ದೊಡ್ಡದಾಗ್ತಾ ಹೋಯಿತು. ಆಗ ತೆರಿಗೆ ಹೊರೆ ಕೂಡ ಶ್ರೀಮಂತರ ಹೊರೆಯಾಗಿ ಉಳ್ಕೊಳ್ದೇನೆ ಮಧ್ಯಮ ವರ್ಗ ಮತ್ತು ಬಡವರ ಮೇಲೆ ಅನಿವಾರ್ಯವಾದ ಹೊರೆಯಾಗಿ ಬೀಳೋದಕ್ಕೆ ಆರಂಭ ಆಯಿತು. ಅದಲ್ಲದೇನೆ ಶ್ರೀಮಂತರ ರಕ್ಷಾ ಕವಚ, ದ ಪವರ್ ಆಫ್ ಕಾರ್ಪೊರೇಷನ್ಗಳ ಶಕ್ತಿ ಅಂತ ಒಂದು ಅತ್ಯಂತ ಮುಖ್ಯವಾದ ವಿಷಯ ಇದೆ ಇಲ್ಲಿ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಮಂತರು ಸಾಮಾನ್ಯರಿಗಿಂತ ಅತ್ಯಂತ ಭಿನ್ನವಾಗಿ ಆಲೋಚಿಸ್ತಾರೆ. ಅವರು ತೆರಿಗೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ಕಾರ್ಪೊರೇಷನ್ ಅಥವಾ ಕಂಪನಿ ಎನ್ನುವ ಕಾನೂನಾತ್ಮಕ ಕವಚವನ್ನು ಬಳಸ್ತಾರೆ. ಕಾರ್ಪೊರೇಷನ್ ಅಂದ್ರೆ ಅದು ಕೇವಲ ಒಂದು ಕಾಗದ ದಾಖಲೆ ಆಗಿರ್ಬೋದು, ಆದರೆ ಕಾನೂನಿನ ದೃಷ್ಟಿಯಲ್ಲಿ ಅದು ಒಂದು ಪ್ರತ್ಯೇಕ ವ್ಯಕ್ತಿತ್ವವನ್ನು ಹೊಂದಿರುತ್ತೆ. ಇದು ಶ್ರೀಮಂತರಿಗೆ ಎರಡು ದೊಡ್ಡ ಅನುಕೂಲಗಳನ್ನು ನೀಡುತ್ತೆ. ಒಂದು, ಆದಾಯ ತೆರಿಗೆಯಲ್ಲಿ ಭಾರಿ ಉಳಿತಾಯ ಮಾಡುತ್ತೆ. ಆದಾಯ ತೆರಿಗೆ ವೆಚ್ಚಗಳನ್ನ ಕಡಿಮೆ ಮಾಡಿ ಅಲ್ಲೇನೆ ಪ್ರಯಾಣ, ಊಟ, ಕಚೇರಿ, ಒಂದು ಯಾವುದೇ ಒಂದು ವ್ಯವಸ್ಥೆ ಖರ್ಚುಗಳಿರುತ್ತೆ, ಆ ಒಂದು ಆದಾಯ ತೆರಿಗೆಯನ್ನು ಉಳಿಸ್ಬೇಕು ಅಂದ್ರೆ ಇದ್ರ ಮೇಲೆ ನಾವು ಹೂಡಿಕೆ ಮಾಡಬಹುದು. ಹೀಗೆ ಖರ್ಚೆಲ್ಲ ಮುಗಿದ ನಂತರ ಉಳಿಯಂತಹ ಅತ್ಯಲ್ಪ ಮೊತ್ತಕ್ಕೆ ಮಾತ್ರ ನಾವು ಕೊನೆಯಲ್ಲಿ ತೆರಿಗೆ ಕಟ್ಟಬೇಕಾಗುತ್ತೆ. ಇನ್ನು ಕಾನೂನಿನ ರಕ್ಷಣೆ. ಒಂದು ವೇಳೆ ವ್ಯವಹಾರದಲ್ಲಿ ಏನಾದರೂ ಕಾನೂನು ಸಮಸ್ಯೆ ಅಥವಾ ದಾವೆ ಎದುರಾಯಿತು ಅಂದ್ರೆ ಅದು ಕಂಪನಿಯ ವಿರುದ್ಧ ಇರುತ್ತೆ ಹೊರತು ಸಂಪತ್ತು ಮಾಲೀಕನ ವೈಯಕ್ತಿಕ ಆಸ್ತಿಯ ಮೇಲಲ್ಲ. ಆದ್ದರಿಂದ ಶ್ರೀಮಂತರ ವೈಯಕ್ತಿಕ ಸಂಪತ್ತು ಇವತ್ತಿಗೂ ಸುರಕ್ಷಿತವಾಗಿದೆ. ಮೂರನೇದಾಗಿ ಹಣದ ಹರಿವಿನಲ್ಲಿರುವ ವ್ಯತ್ಯಾಸ ಏನು ಅಂತ ನೋಡೋಣ. ಅಂದ್ರೆ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯ ನೌಕರರು ಮೊದಲು ದುಡಿತಾರೆ, ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ, ಆಮೇಲೆ ಉಳಿದ ಹಣದಲ್ಲಿ ಜೀವನ ಮಾಡ್ತಾರೆ. ಆದ್ರೆ ಶ್ರೀಮಂತರು ಕಾರ್ಪೊರೇಷನ್ಗಳ ಮೂಲಕ ಮೊದಲು ಸಂಪಾದಿಸ್ತಾರೆ, ಮನಸಾರೆ ಖರ್ಚು ಮಾಡ್ತಾರೆ, ಕೊನೆಯಲ್ಲಿ ಅಲ್ಪ ಹಣಕ್ಕೆ ಮಾತ್ರ ತೆರಿಗೆ ಕಟ್ತಾರೆ. ಅಂದ್ರೆ ಶ್ರೀಮಂತರು ಕಾನೂನಿನ ಚೌಕಟ್ಟಿನಲ್ಲೇ ಇದ್ದು ತೆರಿಗೆಯನ್ನು ಕಡಿಮೆ ಮಾಡುವ ತಂತ್ರಗಳನ್ನು ಬಳಸ್ತಾರೆ. ಇದು ಕಾನೂನು ಬಾಹಿರವಲ್ಲ, ಆದರೆ ಆರ್ಥಿಕ ಬುದ್ಧಿವಂತಿಕೆ ಅಂತ ಹೇಳ್ಬೋದು. ಆರ್ಥಿಕ ಜ್ಞಾನವಿದ್ದರೆ ನಾವು ನಮ್ಮ ಸಂಪತ್ತನ್ನ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಕಿಯೋಸಾಕಿಯವರು ಇಲ್ಲಿ ತಿಳಿಸಿದ್ದಾರೆ. ನಾವೆಲ್ಲ ಸಾಮಾನ್ಯವಾಗಿ ಏನ್ ಹೇಳ್ತಿರ್ತೀವಿ, ನನ್ನ ಹತ್ರ ಹಣ ಇಲ್ಲ ಹಾಗಾಗಿ ನಾನೇನು ಮಾಡಕ್ಕಾಗಲ್ಲ ಅಂತ ಕೈ ಚೆಲ್ಲಿ ಕೂರ್ತೀವಿ. ಆದ್ರೆ ರಾಬರ್ಟ್ ಕಿಯೋಸಾಕಿ ಅವರ ಈ ಪಾಠ ಕೇಳಿದ್ರೆ ನಮ್ಮ ಯೋಚನೆಗಳು ಖಂಡಿತ ಬದಲಾಗತ್ತೆ. ಅವ್ರು ಹೇಳ್ತಾರೆ, ಶ್ರೀಮಂತರು ಹಣವನ್ನ ಸೃಷ್ಟಿಸ್ತಾರೆ, ಅಂದ್ರೆ ದ ರಿಚ್ ಇನ್ವೆಂಟ್ ಮನಿ ಅಂತ. ಹಣವನ್ನ ಸೃಷ್ಟಿಸೋದು ಹೇಗೆ ಅಂದ್ರೆ ನೋಟು ಪ್ರಿಂಟ್ ಮಾಡೋದಲ್ಲ ಗೆಳೆಯರೆ, ಅದು ನಿಮ್ಮ ಮನಸ್ಸಿನ ಶಕ್ತಿ. ಲೇಖಕರ ಪ್ರಕಾರ ಈ ಜಗತ್ತಿನಲ್ಲಿ ಕೇವಲ ಪ್ರತಿಭಾವಂತರು ಅಥವಾ ಕಷ್ಟಪಟ್ಟು ದುಡಿಯೋರು ಮಾತ್ರ ಶ್ರೀಮಂತರಾಗೋದಿಲ್ಲ. ಯಾರು ಧೈರ್ಯವಂತರೋ ಮತ್ತು ಯಾರಿಗೆ ಅವಕಾಶಗಳನ್ನ ಗುರುತಿಸುವ ಕಲೆ ಗೊತ್ತಿದೆಯೋ ಅವರು ಮಾತ್ರ ಆರ್ಥಿಕವಾಗಿ ಗೆಲ್ತಾರೆ. ಬನ್ನಿ ಇದರ ಹಿಂದೆ ಇರೋ ಆ ಅಸಲಿ ಗುಟ್ಟುಗಳನ್ನ ನೋಡೋಣ. ಇದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮನಸ್ಸು. ನಿಮ್ಮ ಮನಸ್ಸೇ ಇಲ್ಲಿ ಅತಿ ದೊಡ್ಡ ಬಂಡವಾಳ. ನೈಜ ಜಗತ್ತಿನಲ್ಲಿ ಬರೀ ಜ್ಞಾನ ಇದ್ರೆ ಸಾಲದು, ಧೈರ್ಯನೂ ಇರಬೇಕು. ಶ್ರೀಮಂತರು ಹಣವನ್ನ ಭೌತಿಕವಾಗಿ ನೋಡೋದಿಲ್ಲ, ಬದಲಿಗೆ ತಮ್ಮ ಆಲೋಚನೆಗಳ ಮೂಲಕ ಸೃಷ್ಟಿಸ್ತಾರೆ. ನನ್ನ ಹತ್ತಿರ ಹಣ ಇಲ್ಲ ಅನ್ನೋ ಕೊರಗಿನ ಬದಲು ನಾನು ಹಣವನ್ನ ಹೇಗೆ ಸೃಷ್ಟಿಸಲಿ ಅಂತ ಅವರು ಯೋಚಿಸ್ತಾರೆ. ನಿಮ್ಮ ಮನಸ್ಸಿಗೆ ಸರಿಯಾದ ತರಬೇತಿ ನೀಡಿದ್ರೆ ಅದು ಕ್ಷಣಾರ್ಧದಲ್ಲಿ ಸಂಪತ್ತನ್ನ ಸೃಷ್ಟಿ ಮಾಡಬಲ್ಲದು. ಬೇರೆಯವರಿಗೆ ಕಾಣದೆ ಇರೋ ಅವಕಾಶವನ್ನ ನೀವು ಗುರುತಿಸಕ್ಕೆ ಆರಂಭಿಸಬೇಕು. ಹಣವನ್ನ ಸೃಷ್ಟಿಸೋದು ಅಂದ್ರೆ ಎಲ್ರಿಗೂ ಕಾಣಿಸದ ಅವಕಾಶಗಳನ್ನು ನೀವು ಗುರುತಿಸೋದು. ಎಲ್ಲಿ ಇತರರು ಕೇವಲ ಸಮಸ್ಯೆಗಳನ್ನ ಕಂಡು ದೂರ ಸರಿತಾರೋ ಅಲ್ಲಿ ಶ್ರೀಮಂತರು ಆ ಸಮಸ್ಯೆಗೆ ಪರಿಹಾರ ಹುಡುಕಿ ಅದನ್ನೇ ಒಂದು ವ್ಯವಹಾರವನ್ನಾಗಿ ಮಾಡ್ತಾರೆ. ಉದಾಹರಣೆಗೆ ಒಂದು ಹಳೆಯ ಕಟ್ಟಡ ಅಥವಾ ಪಾಳು ಬಿದ್ದ ಜಾಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೇವಲ ಕಸದ ಹಾಗೆ ಕಾಣಬಹುದು. ಆದರೆ ಆರ್ಥಿಕ ಬುದ್ಧಿವಂತಿಕೆ ಇರುವ ವ್ಯಕ್ತಿಗೆ ಅದರಲ್ಲಿ ಒಂದು ಅದ್ಭುತ ರಿಯಲ್ ಎಸ್ಟೇಟ್ ಅವಕಾಶ ಕಾಣಿಸುತ್ತೆ. ಹಣ ಇಲ್ಲದೇನೆ ಹೂಡಿಕೆ ಮಾಡೋದು ಸಾಧ್ಯ. ಬಹಳಷ್ಟು ಜನರು ಹೂಡಿಕೆ ಮಾಡೋದಕ್ಕೆ ನನ್ನ ಹತ್ರ ಬಂಡವಾಳ ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಶ್ರೀಮಂತರು ಹಣ ಇಲ್ಲದೇನೆ ವ್ಯವಹಾರ ಮಾಡೋದನ್ನ ಕಲ್ತಿರ್ತಾರೆ. ಅವರು ಉತ್ತಮವಾದ ಐಡಿಯಾ ಅಥವಾ ಉಪಾಯಗಳನ್ನ ಸೃಷ್ಟಿಸ್ತಾರೆ. ಈ ಉಪಾಯಗಳಿಗೆ ಹೂಡಿಕೆ ಮಾಡೋದಕ್ಕೆ ಬಂಡವಾಳ ಇರೋರನ್ನ ಹುಡುಕ್ತಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿರೋದು ಹಣ ಅಲ್ಲ, ಬದಲಿಗೆ ಈ ವ್ಯವಹಾರದ ಹಿಂದೆ ಇರುವ ನಿಮ್ಮ ಮಾಸ್ಟರ್ ಪ್ಲಾನ್. ಇನ್ನೂ ಅತಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಆರ್ಥಿಕ ಬುದ್ಧಿವಂತಿಕೆಯ ಶಕ್ತಿಯನ್ನ ನಾವು ಹೊಂದಬೇಕು. ಹಣವನ್ನ ಸೃಷ್ಟಿಸೋದಕ್ಕೆ ಕಿಯೋಸಾಕಿಯವರು ಕೆಲವು ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇದು ಅದರಲ್ಲಿ ಇತರರು ತಪ್ಪಿಸಿಕೊಂಡ ಅವಕಾಶಗಳನ್ನ ನಾವು ಹುಡುಕೋದು. ಎರಡನೇದು ಬ್ಯಾಂಕ್ಗಳ ಮೇಲೆ ಮಾತ್ರ ಅವಲಂಬಿತ ಆಗದೇನೆ ಬಂಡವಾಳ ಸಂಗ್ರಹಣೆ ಮಾಡ್ಕೊಳ್ಳೋದು. ಮತ್ತು ಮೂರನೇದು ನಿಮ್ಗಿಂತ ಹೆಚ್ಚು ಬುದ್ಧಿವಂತರು ಇರೋ ಜನರನ್ನ ಒಟ್ಟುಗೂಡಿಸಿ ಕೆಲಸ ಮಾಡಿಸೋದು. ಗೆಳೆಯರೆ, ಹಣವನ್ನ ಸೃಷ್ಟಿಸೋದು ಅಂದ್ರೆ ಅದು ಯಾವುದೇ ಮ್ಯಾಜಿಕ್ ಅಲ್ಲ, ಅದು ನಿಮ್ಮ ಸೃಜನಶೀಲತೆ ಮತ್ತು ಆರ್ಥಿಕ ಜ್ಞಾನದ ಸಂಗಮ. ಜನರು ಸಾಲಕ್ಕಾಗಿ ಬ್ಯಾಂಕ್ ಮುಂದೆ ಕ್ಯೂ ನಿಂತಾಗ ಶ್ರೀಮಂತರು ತಮ್ಮ ಆಲೋಚನಾ ಶಕ್ತಿಯಿಂದ ಹೊಸ ಮಾರುಕಟ್ಟೆಯನ್ನೇ ಸೃಷ್ಟಿಸ್ತಾರೆ. ನೆನಪಿಡಿ, ಹಣ ಅನ್ನೋದು ಕೇವಲ ಕಾಗದದ ತುಣುಕಲ್ಲ, ಅದು ನಿಮ್ಮ ಆಲೋಚನೆಯ ಪ್ರತಿಫಲ. ನೀವು ಎಷ್ಟರ ಮಟ್ಟಿಗೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತೀರೋ ಅಷ್ಟೇ ವೇಗವಾಗಿ ಹಣವನ್ನ ಸೃಷ್ಟಿಸ್ತೀರಿ. ಹಾಗಾಗಿ ಇವತ್ತೇ ನಿಮ್ಮ ಆಲೋಚನಾ ಕ್ರಮವನ್ನ ಬದಲಿಸ್ಕೊಳ್ಳಿ, ಹೊಸ ಅವಕಾಶಗಳಿಗೆ ಸಜ್ಜಾಗಿರಿ. ಕಲಿಯಲು ಕೆಲಸ ಮಾಡಿ, ಹಣಕ್ಕಾಗಿ ಅಲ್ಲ. ಗೆಳೆಯರೆ, ನಾವೆಲ್ಲ ಕೆಲಸಕ್ಕೆ ಸೇರುವಾಗ ಮೊದಲು ಕೇಳೋ ಪ್ರಶ್ನೆ ಏನು? ಸಂಬಳ ಎಷ್ಟು ಸಿಗತ್ತೆ ಅಲ್ವಾ? ಆದರೆ ರಾಬರ್ಟ್ ಕಿಯೋಸಾಕಿ ಅವರು ಒಂದು ವಿಭಿನ್ನವಾದ ಸಲಹೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ಕಲಿಯಲು ಕೆಲಸ ಮಾಡಿ, ಹಣಕ್ಕಾಗಿಲ್ಲ, ವರ್ಕ್ ಟು ಲರ್ನ್ ನಾಟ್ ಟು ವರ್ಕ್ ಫಾರ್ ಮನಿ. ಇದು ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು, ಹಣ ಇಲ್ಲದೆ ಕೆಲಸ ಯಾಕೆ ಮಾಡಬೇಕು ಅಂತ ನೀವು ಕೇಳಬಹುದು. ನೋಡಿ ಗೆಳೆಯರೆ, ದೀರ್ಘಕಾಲೀನ ಯಶಸ್ಸು ಬೇಕು ಅಂದರೆ ನಾವು ಸಂಬಳದ ಚೆಕ್ಕನ್ನು ನೋಡಕ್ಕೆ ಹೋಗಬಾರ್ದು. ನಾವು ಕೆಲಸ ಮಾಡೋ ಜಾಗದಲ್ಲಿ ನಮಗೆ ಯಾವ ಹೊಸ ಕೌಶಲ್ಯಗಳು ಅಥವಾ ಸ್ಕಿಲ್ಗಳು ಸಿಗುತ್ತೆ ಅನ್ನೋದನ್ನು ಗಮನಿಸಬೇಕು. ಜಗತ್ತಿನಲ್ಲಿ ಎಷ್ಟೋ ಜನ ಪ್ರತಿಭಾವಂತರು ಇದ್ದಾರೆ, ಆದರೆ ಅವರೆಲ್ಲ ಶ್ರೀಮಂತರಲ್ಲ. ಯಾಕೆ ಗೊತ್ತಾ? ಅವರಿಗೆ ಒಂದು ವಿಷಯದಲ್ಲಿ ಪ್ರಾವೀಣ್ಯತೆ ಇರುತ್ತೆ, ಆದರೆ ಅದನ್ನು ಮಾರಾಟ ಮಾಡೋದು ಹೇಗೆ, ಆದರೆ ಜನರನ್ನು ನಿರ್ವಹಿಸೋದು ಹೇಗೆ ಅನ್ನೋದು ಮಾತ್ರ ಗೊತ್ತಿರಲ್ಲ. ಉದಾಹರಣೆಗೆ, ನೀವು ಅದ್ಭುತವಾಗಿ ಅಡುಗೆ ಮಾಡ್ಬೋದು, ಆದರೆ ನಿಮಗೆ ಮಾರುಕಟ್ಟೆ ಜ್ಞಾನ, ಮಾರ್ಕೆಟಿಂಗ್ ನಾಲೆಡ್ಜ್ ಇಲ್ಲದೆ ಹೋದರೆ ನೀವು ದೊಡ್ಡ ಹೋಟೆಲ್ ಮಾಲೀಕರಾಗೋದಕ್ಕೆ ಆಗಲ್ಲ. ಕಿಯೋಸಾಕಿ ಅವರು ಮೂರು ಪ್ರಮುಖ ಕೌಶಲ್ಯಗಳ ಬಗ್ಗೆ ಹೇಳ್ತಾರೆ. ಮೊದಲನೇದು ಮಾರಾಟ ಮತ್ತು ಮಾರುಕಟ್ಟೆ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಎರಡನೇದು ಸಂವಹನ, ಕಮ್ಯುನಿಕೇಷನ್. ಮೂರನೇದು ನಿರ್ವಹಣೆ, ಮ್ಯಾನೇಜ್ಮೆಂಟ್. ಅಂದ್ರೆ ಒಂದು ವಿಷಯವನ್ನ ಜನರಿಗೆ ತಲುಪಿಸೋದು, ಜನರ ಜೊತೆ ಮಾತಾಡೋದು ಮತ್ತು ಒಂದು ವ್ಯವಸ್ಥೆಯನ್ನು ಕಟ್ಟೋದು ಇದರ ಮುಖ್ಯ ಅಂಶ. ಹಾಗಾಗಿ ಯಾವ್ದಾದ್ರೂ ಕೆಲಸಕ್ಕೆ ಸೇರ್ಬೇಕಾದ್ರೆ ಆ ಕೆಲಸ ನಿಮಗೆ ಜೀವನದ ದೊಡ್ಡ ಪಾಠಗಳನ್ನ ಕಲಿಸುತ್ತಾ ಅಂತ ಯೋಚಿಸಿ. ಸಂಬಳ ಕಡಿಮೆ ಇದ್ರೂ ಪರವಾಗಿಲ್ಲ, ಅಲ್ಲಿ ನೀವು ಕಲಿಯೋ ಜ್ಞಾನ ನಿಮ್ಮನ್ನ ಭವಿಷ್ಯದಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ. ಸರಳವಾಗಿ ಹೇಳಬೇಕಂದ್ರೆ ನಿಮ್ಮ ಉದ್ಯೋಗ ನಿಮ್ಮ ಜೀವನೋಪಾಯಕ್ಕೆ ದಾರಿ, ಅಂದ್ರೆ ನೀವು ಕಲಿಯೋ ಹೊಸ ವಿಷಯಗಳು ನಿಮ್ಮ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಬುನಾದಿ ಆಗುತ್ತವೆ. ನೆನಪಿಡಿ, ಜ್ಞಾನನೇ ಅತಿ ದೊಡ್ಡ ಸಂಪತ್ತು. ಹಾಗಾದ್ರೆ ನಮ್ಮ ಯಶಸ್ಸಿಗೆ ಅಡ್ಡಿಪಡಿಸುವಂತಹ ಅಂಶಗಳು ಯಾವುದು? ಗೆಳೆಯರೇ, ಅನೇಕರು ಆರ್ಥಿಕ ಜ್ಞಾನವನ್ನು ಪಡೆದಿದ್ರು ಸಹ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯೋದ್ರಲ್ಲಿ ಯಾಕೆ ವಿಫಲರಾಗ್ತಾರೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ರಾಬರ್ಟ್ ಕಿಯೋಸಾಕಿ ಅವರ ಪ್ರಕಾರ ನಮ್ಮ ಪ್ರಗತಿಯನ್ನ ತಡೆಯುವ 5 ಪ್ರಮುಖ ಅಡೆತಡೆಗಳು ನಮ್ಮೊಳಗೆ ಇವೆ. ಅವುಗಳನ್ನು ಈಗ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಮೊದಲನೇದು ಭಯ. ಹಣವನ್ನು ಕಳೆದುಕೊಳ್ಳುವ ಭಯ ಹೆಚ್ಚಿನವರನ್ನ ಹೂಡಿಕೆಯಿಂದ ದೂರ ಇಡುತ್ತೆ. ಆದರೆ ಒಂದು ಸತ್ಯ ನೆನಪಿಡಿ, ಶ್ರೀಮಂತರಿಗೂ ಆ ಭಯ ಇರುತ್ತೆ, ಆದರೆ ಅವರ ಭಯನ ನಿರ್ವಹಣೆ ಮಾಡೋದು ಬೇರೆ ರೀತಿಯಲ್ಲಿ. ಕಿಯೋಸಾಕಿ ಅವರು ಒಂದು ಮಾತು ಹೇಳ್ತಾರೆ, ಸೋಲು ವಿಜೇತರನ್ನು ಪ್ರೇರೇಪಿಸುತ್ತೆ, ಆದರೆ ಪರಾಜಿತರನ್ನ ನಾಶಪಡಿಸುತ್ತೆ ಅಂತ. ನಾವು ಸೈಕಲ್ ಕಲಿಯುವಾಗ ಬಿದ್ದರೆ ಮಾತ್ರನೇ ಕಲಿಯಕ್ಕೆ ಸಾಧ್ಯ. ಹೂಡಿಕೆಯಲ್ಲಿನ ಸಣ್ಣ ಪುಟ್ಟ ನಷ್ಟಗಳು ನಮ್ಮ ಜೀವನದ ಅತಿ ದೊಡ್ಡ ಪಾಠಗಳನ್ನು ಕಲಿಸುತ್ತೆ. ಸೋಲನ್ನು ಕಂಡು ಓಡ್ ಹೋಗ್ಬೇಡಿ, ಅದು ನಿಮ್ಮನ್ನು ಬಲಪಡಿಸ್ಲಿ ಅಂತ. ಎರಡನೇದು ಸಂಶಯ, ಅಂದ್ರೆ ನಮ್ಮ ಬಗ್ಗೆ ನಮಗೆ ಇರುವ ಅಪನಂಬಿಕೆ ಅಥವಾ ಸದಾ ನಕಾರಾತ್ಮಕವಾಗಿ ಯೋಚಿಸೋರ ಮಾತುಗಳು ನಮ್ಮ ಪ್ರಗತಿಗೆ ಅಡ್ಡಿ ಮಾಡ್ತಾ ಇರುತ್ತೆ. ಸಂಶಯವಾದಿಗಳು ಸದಾ ಇದು ಸಾಧ್ಯವಿಲ್ಲ ಅಥವಾ ಮಾರುಕಟ್ಟೆ ಕುಸಿಯುತ್ತೆ ಅಂತ ಕಾರಣಗಳನ್ನ ಹುಡುಕ್ತಾರೆ. ಆದರೆ ವಿಜೇತರು ಅದನ್ನು ವಿಶ್ಲೇಷಿಸ್ತಾರೆ. ಸಂಶಯ ಕಣ್ಣುಗಳನ್ನು ಕುರುಡುಗೊಳಿಸಿದ್ರೆ ಸರಿಯಾದ ವಿಶ್ಲೇಷಣೆ ಕಣ್ಣ ಮುಂದೆ ಹೊಸ ಅವಕಾಶಗಳನ್ನು ತೆರೆದುಕೊಡುತ್ತೆ. ಮೂರನೇ ಅಡ್ಡಿ ಆಲಸ್ಯ, ಲೇಸಿನೆಸ್. ಇಲ್ಲಿ ಆಲಸ್ಯ ಅಂದ್ರೆ ಕೇವಲ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಹಣಕಾಸಿನ ಮುಖ್ಯ ವಿಷಯಗಳಿಂದ ತಪ್ಪಿಸಿಕೊಳ್ಳಲು ಸದಾ ಕೆಲಸದಲ್ಲಿ ಬ್ಯುಸಿ ಇರೋದು ಕೂಡ ಒಂದು ರೀತಿಯ ಆಲಸ್ಯನೇ. ಜನರು ತಮ್ಮ ಆರ್ಥಿಕ ಭವಿಷ್ಯದ ಬಗ್ಗೆ ಯೋಚಿಸದೇ ಇರೋದಕ್ಕೆ ತಮಗೆ ತಾವೇ ತಾನು ತುಂಬಾ ಬ್ಯುಸಿ ಇದ್ದೀನಿ ಅಂತ ಸುಳ್ಳು ಹೇಳ್ಕೊತಾ ಇರ್ತಾರೆ. ಇದಕ್ಕೆ ಮದ್ದು ಅಂದ್ರೆ ಸ್ವಲ್ಪ ಮಟ್ಟಿನ ಲೋಭ ಅಥವಾ ಆಸೆ. ಅಂದ್ರೆ ನಾನು ಆರ್ಥಿಕವಾಗಿ ಸ್ವತಂತ್ರನಾದ್ರೆ ನನ್ನ ಜೀವನ ಹೆಂಗಿರುತ್ತೆ ಅಂತ ಕನಸು ಕಾಣೋದು ಮನುಷ್ಯನೊಳಗಿನ ಆಲಸ್ಯವನ್ನ ಓಡಿಸುತ್ತೆ. ನಾಲ್ಕನೇದು ಕೆಟ್ಟ ಹವ್ಯಾಸಗಳು. ನಮ್ಮ ಜೀವನ ನಮ್ಮ ಹವ್ಯಾಸಗಳ ಪ್ರತಿಬಿಂಬ. ಹೆಚ್ಚಿನವರು ಸಂಬಳ ಬಂದ ಕೂಡಲೇ ಮೊದಲು ಇತರರಿಗೆ ಅಂದ್ರೆ ಬಿಲ್ಗಳು ಮತ್ತು ಸಾಲಗಳಿಗೆ ಹಣ ಪಾವತಿ ಮಾಡಿ ಉಳಿದರೆ ತಮಗೆ ಉಳಿಸ್ಕೊಳ್ತಾರೆ. ಆದರೆ ಶ್ರೀಮಂತರಾಗೋದಕ್ಕೆ ಮೊದಲು ನಿಮಗೆ ಪಾವತಿ ಮಾಡ್ಕೊಳ್ಳಿ ಅಂತ ಹವ್ಯಾಸ ಬೆಳೆಸ್ಕೋಬೇಕು. ಯಾಕಂದ್ರೆ ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನೋದು ಮುಖ್ಯ. ಸಂಬಳ ಬಂದ ಕೂಡಲೇ ಮೊದಲು ಹೂಡಿಕೆಗೆ ಅಂತ ಒಂದಿಷ್ಟು ಹಣ ತೆಗೆದಿಡಿ. ಹಣದ ಕೊರತೆ ಉಂಟಾದಾಗ ಒತ್ತಡನೇ ನಿಮ್ಮನ್ನು ಹೊಸ ಆದಾಯದ ಮೂಲ ಹುಡುಕೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಐದನೇದು ಅರೋಗೆನ್ಸ್ ಅಥವಾ ಅಹಂಕಾರ. ನನಗೆಲ್ಲಾನು ಗೊತ್ತು ಅನ್ನೋ ಅಹಂಕಾರ ಅಜ್ಞಾನದ ಒಂದು ರೂಪ. ತಮಗೆ ತಿಳಿಯದ ವಿಷಯದ ಬಗ್ಗೆ ಅಹಂಕಾರ ಪಟ್ಟಾಗ ಜನರು ದೊಡ್ಡ ಮೊತ್ತದ ಹಣವನ್ನ ಕಳ್ಕೋತಾರೆ. ನಿಮಗೆ ಯಾವ್ದಾದ್ರೂ ವಿಷಯದ ಬಗ್ಗೆ ತಿಳುವಳಿಕೆ ಇಲ್ಲದೆ ಹೋದ್ರೆ ಮೊದಲು ಆ ವಿಷಯದಲ್ಲಿ ತಜ್ಞರಾಗಿರುವವರನ್ನ ಭೇಟಿ ಮಾಡಬೇಕು ಅಥವಾ ಪುಸ್ತಕಗಳನ್ನ ಓದಿ ಜ್ಞಾನ ಪಡ್ಕೋಬೇಕು. ಅಹಂಕಾರವನ್ನ ಬದಿಗೆ ಇಟ್ಟಾಗ ಮಾತ್ರ ಹೊಸ ಜ್ಞಾನದ ಹರಿವು ಸಾಧ್ಯ. ಗೆಳೆಯರೇ, ಈ 5 ಅಂಶಗಳು ಕೇವಲ ಹಣಕಾಸಿನ ವಿಷಯಕ್ಕೆ ಮಾತ್ರವಲ್ಲ, ಜೀವನದ ಪ್ರತಿ ಹಂತಕ್ಕೂ ಅನ್ವಯಿಸುತ್ತೆ. ನಾವು ಆರ್ಥಿಕವಾಗಿ ಬೆಳೆದೇ ಇರೋದಕ್ಕೆ ಕಾರಣ ಹೊರಗಿನ ಜಗತ್ತಲ್ಲ, ಬದಲಿಗೆ ನಮ್ಮೊಳಗಿರುವ ಈ 5 ಶತ್ರುಗಳು. ಇವುಗಳನ್ನ ಜಯಿಸಿದ್ರೆ ಆರ್ಥಿಕ ಸ್ವಾತಂತ್ರ್ಯ ನಿಮ್ಮದಾಗೋದ್ರಲ್ಲಿ ಸಂಶಯನೇ ಇಲ್ಲ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಸಂದೇಶ ಕೇವಲ ಹಣದ ಬಗ್ಗೆ ಮಾತ್ರ ಅಲ್ಲ, ಅದು ಜೀವನದ ಮೇಲಿನ ನಮ್ಮ ನಿಯಂತ್ರಣದ ಬಗ್ಗೆ ಕೂಡ ಆಗಿದೆ. ಈ ಕೃತಿಯ ಸಾರವನ್ನ ಸಾರುವ ಮಾತು ಅತ್ಯಂತ ಸರಳ ಹಾಗೂ ಪ್ರಭಾವಶಾಲಿಯಾಗಿದೆ. ನೀವು ಇಂದು ಮಾಡುವ ಆಯ್ಕೆಗಳೇ ನಿಮ್ಮ ನಾಳಿನ ಭವಿಷ್ಯವನ್ನು ನಿರ್ಧರಿಸುತ್ತೆ. ಜ್ಞಾನವೇ ಅತಿ ದೊಡ್ಡ ಸಂಪತ್ತು. ನಿಮ್ಮ ಕೈಯಲ್ಲಿರುವ ಹಣಕ್ಕಿಂತ ನಿಮ್ಮ ಮೆದುಳಿನಲ್ಲಿರುವ ಜ್ಞಾನಕ್ಕೆ ಹೆಚ್ಚಿನ ಬೆಲೆ ಇದೆ. ಹಣ ಬರ್ಬೋದು ಹೋಗ್ಬೋದು, ಆದರೆ ಹಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಅರಿವು ನಿಮಗಿದ್ರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಮತ್ತೆ ಸಂಪತ್ತನ್ನು ಸೃಷ್ಟಿ ಮಾಡ್ತೀರಿ. ಎರಡನೇದು ಬದಲಾವಣೆಗೆ ಸಿದ್ಧರಾಗಬೇಕು. ಜಗತ್ತು ವೇಗವಾಗಿ ಬದಲಾಗ್ತಾ ಇದೆ. ಹಳೆ ತಲೆಮಾರಿನವರು ಹೇಳ್ತಿದ್ದ ಹಾಗೆ ಚೆನ್ನಾಗಿ ಓದು, ಒಳ್ಳೆ ನೌಕರಿ ಹಿಡಿ, ನಿವೃತ್ತಿಯಾಗು, ಈ ಸೂತ್ರ ಇವತ್ತಿಗೆ ಅಪ್ರಸ್ತುತ ಆಗಿದೆ. ಇಂದಿನ ಕಾಲದಲ್ಲಿ ನಿರಂತರ ಕಲಿಕೆ ಮತ್ತು ಬದಲಾಗುತ್ತಿರುವ ಮಾರುಕಟ್ಟೆಗೆ ತಕ್ಕ ಹಾಗೆ ನಮ್ಮನ್ನು ನಾವು ರೂಪಿಸಿಕೊಳ್ಳೋದು ಅನಿವಾರ್ಯ. ಮೂರನೇದು ಮೊದಲು ಹೂಡಿಕೆ ಮಾಡಿ. ಹೆಚ್ಚಿನವರು ಹಣ ಬಂದ ತಕ್ಷಣ ಅದನ್ನು ಖರ್ಚು ಮಾಡೋದಕ್ಕೆ ಯೋಚಿಸ್ತಾರೆ. ಆದರೆ ನಿಜವಾದ ಶ್ರೀಮಂತ ಮನಸ್ಥಿತಿಯವರು ಮೊದಲು ಆಸ್ತಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಮೊದಲು ನಿಮಗೆ ನೀವು ಪಾವತಿಸಿಕೊಳ್ಳಿ ಎನ್ನುವ ತತ್ವವನ್ನು ಪಾಲಿಸೋದು ಆರ್ಥಿಕ ಸ್ವಾತಂತ್ರ್ಯದ ಮೂಲ ಮಂತ್ರ. ನಾಲ್ಕನೇದು ಶಿಸ್ತು ಮತ್ತು ಧೈರ್ಯ. ಕೇವಲ ಜ್ಞಾನ ಇದ್ರೆ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಧೈರ್ಯ ಮತ್ತು ಶಿಸ್ತು ಬೇಕು. ಸೋಲಿನ ಭಯವನ್ನು ಗೆದ್ದು ಸಣ್ಣ ಹೆಜ್ಜೆಗಳನ್ನು ಇಡುವ ಮೂಲಕ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯ. ವಿಶ್ಲೇಷಣಾತ್ಮಕ ಮುಕ್ತಾಯವನ್ನು ನಾವೀಗ ನೋಡೋಣ. ರಿಚ್ ಡ್ಯಾಡ್ ಮತ್ತು ಪುವರ್ ಡ್ಯಾಡ್ ಕೇವಲ ಶ್ರೀಮಂತರಾಗುವ ದಾರಿಯನ್ನು ತೋರಿಸ್ತಾ ಇಲ್ಲ, ಅದು ಮಧ್ಯಮ ವರ್ಗದವರು ರ್ಯಾಟ್ ರೇಸ್ ನಿಂದ ಹೊರಬರೋದಕ್ಕೆ ಬಿಡುಗಡೆಯ ಹಾದಿಯನ್ನು ತೋರಿಸುತ್ತೆ. ಲೇಖಕರು ಇಲ್ಲಿ ನಮಗೆ ಹಣವನ್ನ ಪ್ರೀತಿಸೋದಕ್ಕೆ ಹೇಳ್ತಾ ಇಲ್ಲ, ಬದಲಿಗೆ ಹಣದ ಬಗ್ಗೆ ಇರುವ ಅಜ್ಞಾನವನ್ನ ದೂರ ಮಾಡಿಕೊಳ್ಳೋದಕ್ಕೆ ಹೇಳಿದ್ದಾರೆ. ಗೆಳೆಯರೇ, ಹಣ ಒಳ್ಳೆಯ ಸೇವಕ, ಆದರೆ ಕೆಟ್ಟ ಯಜಮಾನ. ನೀವು ಹಣಕ್ಕಾಗಿ ಕೆಲಸ ಮಾಡುವವರಿಗೆ ನೀವು ಎಂದಿಗೂ ಸ್ವತಂತ್ರರಾಗಿರಲಾರ್ರಿ. ಆದರೆ ಹಣ ನಿಮಗಾಗಿ ಕೆಲಸ ಮಾಡುವ ಹಾಗೆ ಒಳ್ಳೆಯದನ್ನು ಕಲಿಸುತ್ತೆ, ಮತ್ತು ನೀವು ಕೇವಲ ಶ್ರೀಮಂತರೇ ಆಗೋದಲ್ಲದೇ ನಿಮ್ಮ ಸಮಯ ಮತ್ತು ಜೀವನ ಸಂಪೂರ್ಣ ಒಡೆಯರು ಕೂಡ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ನೆನಪಿಡಿ, ಶ್ರೀಮಂತಿಕೆ ಅನ್ನೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಇಲ್ಲ, ಅದು ನಿಮ್ಮ ಆಲೋಚನಾ ಕ್ರಮದಲ್ಲಿ ಇದೆ. ಆರ್ಥಿಕ ಯಶಸ್ಸನ್ನು ತಿಳಿಸೋದಕ್ಕೆ ಇವರು 10 ಬಂಗಾರದ ಸೂತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಹಣದ ಹರಿವಿನ ಅರಿವು, ಕ್ಯಾಶ್ ಫ್ಲೋ ನಾಲೆಡ್ಜ್. ನೀವು ಎಷ್ಟು ಹಣ ಸಂಪಾದಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ, ತಿಂಗಳ ಕೊನೆಯಲ್ಲಿ ನಿಮ್ಮ ಜೇಬಿನಲ್ಲಿ ಎಷ್ಟು ಹಣ ಉಳಿಯುತ್ತೆ ಮತ್ತು ಅದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಮುಖ್ಯ. ಎರಡನೇದು ಆಸ್ತಿ ಮತ್ತು ಹೊಣೆಗಾರಿಕೆ ವ್ಯತ್ಯಾಸ. ನಿಮ್ಮ ಜೇಬಿಗೆ ಹಣ ತರುವ ವಸ್ತುಗಳನ್ನು ಅಂದರೆ ಅಸೆಟ್ಗಳನ್ನು ಖರೀದಿಸಿ, ನಿಮ್ಮ ಜೇಬಿನಿಂದ ಹಣವನ್ನು ಕವರಿಕೊಳ್ಳುವ ವಸ್ತುಗಳನ್ನು ಲಯಬಿಲಿಟೀಸ್ನ ಕಡಿಮೆ ಮಾಡಿಕೊಳ್ಳಿ. ಮೂರನೇದು ನಿಮಗಾಗಿ ಹಣ ಕೆಲಸ ಮಾಡಲಿ. ನೀವು ಹಣಕ್ಕಾಗಿ ಕೆಲಸ ಮಾಡುವ ಹಂತದಿಂದ ಹಣವೇ ನಿಮಗಾಗಿ ಕೆಲಸ ಮಾಡುವ ಹಂತಕ್ಕೆ ಬೆಳೆಯಿರಿ. ಹೂಡಿಕೆಗಳೇ ನಿಮ್ಮ ಆದಾಯದ ಮೂಲ. ನಾಲ್ಕನೇದು ಆರ್ಥಿಕ ಸಾಕ್ಷರತೆ, ಫೈನಾನ್ಷಿಯಲ್ ಲಿಟ್ರಸಿ. ಲೆಕ್ಕಪತ್ರ ನಿರ್ವಹಣೆ, ಹೂಡಿಕೆ, ಮಾರುಕಟ್ಟೆಯ ಅರಿವು ಮತ್ತು ಕಾನೂನಿನ ಜ್ಞಾನ, ಈ ನಾಲ್ಕು ಕೌಶಲ್ಯಗಳನ್ನು ನಿರಂತರವಾಗಿ ಬೆಳೆಸ್ಕೊಳ್ತಾ ಹೋಗಿ. ಐದನೇದು, ಮೊದಲು ನಿಮಗೆ ನೀವೇ ಪಾವತಿಸಿಕೊಳ್ಳಿ, ಪೇ ಯುವರ್ ಸೆಲ್ಫ್ ಫಸ್ಟ್. ಸಂಬಳ ಬಂದ ತಕ್ಷಣ ಮೊದಲು ಹೂಡಿಕೆಗೆ ಹಣ ಮೀಸಲಿ. ಖರ್ಚು ಮಾಡಿ ಆನಂತರ ಉಳಿದಿದ್ದನ್ನು ಉಳಿಸೋದಲ್ಲ, ಉಳಿಸಿದ ನಂತರನೇ ಮಿಕ್ಕಿದ್ದನ್ನ ಖರ್ಚು ಮಾಡೋದು ಶ್ರೀಮಂತರ ಲಕ್ಷಣ. ಆರನೇದು ಕಲಿಕೆಗಾಗಿ ಉದ್ಯೋಗ. ಕೆಲಸವನ್ನು ಕೇವಲ ಸಂಬಳಕ್ಕಾಗಿ ಮಾಡಬೇಡಿ. ಭವಿಷ್ಯದಲ್ಲಿ ನಿಮ್ಮ ಸ್ವಂತ ವ್ಯವಹಾರಕ್ಕೆ ಪೂರಕ ಆಗುವಂತಹ ಕೌಶಲ್ಯಗಳನ್ನ, ಸೇಲ್ಸ್ ಅಥವಾ ಮ್ಯಾನೇಜ್ಮೆಂಟ್ ಅನ್ನ ಕಲಿಯೋದಕ್ಕೆ ಕೆಲಸ ಮಾಡಿ. ಸೋಲಿನ ಭಯವನ್ನ ಗೆಲ್ಲಬೇಕು ಮೊದಲು. ಹೂಡಿಕೆಯಲ್ಲಿ ರಿಸ್ಕ್ ಇರುತ್ತೆ ನಿಜ, ಆದರೆ ರಿಸ್ಕ್ ತಗೊಳ್ಳದೇ ಇರೋದೇ ನಿಜ ಜೀವನದ ಅತಿ ದೊಡ್ಡ ರಿಸ್ಕ್. ಸೋಲನ್ನು ಒಂದು ಪಾಠ ಅಂತ ಸ್ವೀಕರಿಸಬೇಕು. ಎಂಟನೇದು ಬುದ್ಧಿವಂತ ಜನರ ಸ್ನೇಹ ಮಾಡಬೇಕು. ನಿಮಗಿಂತ ಹೆಚ್ಚು ಬುದ್ಧಿವಂತರು ಇರುವಂತಹ ಅಥವಾ ಆರ್ಥಿಕವಾಗಿ ಯಶಸ್ವಿಯಾಗಿರುವಂತಹ ಜನರೊಂದಿಗೆ ಸಂಪರ್ಕದಲ್ಲಿರಬೇಕು. ಅವರ ಸಲಹೆಗಳು ನಿಮ್ಮ ಹೂಡಿಕೆ ವೇಗವನ್ನು ಹೆಚ್ಚಿಸುತ್ತೆ. ಒಂಬತ್ತನೇದು ಐಷಾರಾಮಿ ವಸ್ತುಗಳು ಕೊನೆಯಲ್ಲಿರಬೇಕು. ಸಾಲ ಮಾಡಿ ಅಥವಾ ಸಂಬಳದ ಹಣದಿಂದ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಡಿ. ನಿಮ್ಮ ಆಸ್ತಿಗಳು ಗಳಿಸಿಕೊಡುವ ಲಾಭದಿಂದ ಮಾತ್ರ ಐಷಾರಾಮಿ ಜೀವನವನ್ನು ನಡೆಸಿ. ಹತ್ತನೇದು ದಾನ ಮಾಡುವ ಗುಣ, ಪವರ್ ಆಫ್ ಗಿವಿಂಗ್. ನೀವು ಏನನ್ನ ಪಡೆಯೋದಕ್ಕೆ ಬಯಸ್ತೀರೋ ಅದನ್ನು ಮೊದಲು ಇತರರಿಗೆ ನೀಡಿ. ಹಣವನ್ನು ದಾನ ಮಾಡೋದ್ರಿಂದ ಆರ್ಥಿಕ ಸಮೃದ್ಧಿಯ ಹಾದಿ ತೆರೆಯುತ್ತೆ ಅನ್ನೋದು ಕಿಯೋಸಾಕಿಯವರ ನಂಬಿಕೆ. ಒಟ್ಟಾರೆ ಈ 10 ಬಂಗಾರದ ಆರ್ಥಿಕ ಸೂತ್ರಗಳು ಇಡೀ ಪುಸ್ತಕದ ಸಾರವನ್ನು ಸರಳವಾಗಿ ಸಂಕ್ಷೇಪಿಸುತ್ತವೆ. ಕೇಳುಗರಿಗೆ ಈ 10 ಅಂಶಗಳು ಆರ್ಥಿಕ ಶಿಸ್ತನ್ನು ರೂಢಿಸಿಕೊಳ್ಳೋದಕ್ಕೆ ಒಂದು ಚೆಕ್ ಲಿಸ್ಟ್ನ ಹಾಗೆ ಸಹಾಯ ಮಾಡುತ್ತೆ. ಇದು ಕೇವಲ ಪುಸ್ತಕ ಅಲ್ಲ, ಜೀವನದ ಪಾಠ. ಒಟ್ಟಿನಲ್ಲಿ ರಿಚ್ ಡ್ಯಾಡ್ ಮತ್ತು ಪುವರ್ ಡ್ಯಾಡ್ ಪುಸ್ತಕದ ಯಶಸ್ಸು ಇರೋದು ಅದು ನೀಡುವ ಸರಳವಾದ ಆದರೆ ಪ್ರಭಾವಶಾಲಿಯಾದ ಆರ್ಥಿಕ ಪಾಠಗಳಲ್ಲಿ. ಲೇಖಕರು ಇಲ್ಲಿ ಕೇವಲ ಅಂಕಿ ಅಂಶಗಳ ಬಗ್ಗೆ ಮಾತಾಡದೆ ಮಾನವನ ಮನೋವಿಜ್ಞಾನದ ಬಗ್ಗೆ ಮಾತನಾಡ್ತಾರೆ. ಹಣದ ಬಗ್ಗೆ ನಮಗಿರುವ ಭಯ ಮತ್ತು ದುರಾಸೆ ನಮ್ಮನ್ನ ಹೇಗೆ ಜೀವನ ಪರ್ಯಂತ ಗುಲಾಮರನ್ನಾಗಿ ಮಾಡುತ್ತೆ ಅನ್ನೋದು ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಈ ಪುಸ್ತಕದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ಪುಸ್ತಕದ ಮತ್ತೊಂದು ಶ್ಲಾಘನೀಯ ಅಂಶ ಅಂದ್ರೆ ಇದು ಮಧ್ಯಮ ವರ್ಗದ ಜನರ ಸುರಕ್ಷಿತ ಉದ್ಯೋಗದ ಭ್ರಮೆಯನ್ನ ಕಳಚುತ್ತೆ. ನಿಮ್ಮ ಮನೆ ನಿಮ್ಮ ಆಸ್ತಿಯಲ್ಲ ಅನ್ನುವ ಲೇಖಕರ ವಾದ ಆರಂಭದಲ್ಲಿ ವಿವಾದಾತ್ಮಕ ಅಂತ ಕಾಣಿಸಿದ್ರು ಆಳವಾಗಿ ಯೋಚಿಸಿದ

0: ಆಗ ಅದು ಆರ್ಥಿಕ ವಾಸ್ತವದ ದರ್ಶನವನ್ನು ಮಾಡಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೃತ್ತಿ ಜೀವನದ ಜೊತೆಗೆ ಆರ್ಥಿಕ ಬುದ್ಧಿವಂತಿಕೆ ಅಥವಾ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬೆಳೆಸ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ಕೃತಿ ಮನದಟ್ಟು ಮಾಡಿಕೊಡುತ್ತೆ. ಒಟ್ಟಾರೆ ಹೇಳಬೇಕು ಅಂದ್ರೆ, ನೀವು ಎಷ್ಟೇ ಸಂಪಾದನೆ ಮಾಡ್ತಾ ಇರಲಿ ಅಥವಾ ಯಾವುದೇ ವೃತ್ತಿಯಲ್ಲಿರಲಿ, ಹಣ ನಿಮ್ಮನ್ನು ನಿಯಂತ್ರಿಸುವ ಬದಲು ನೀವು ಹಣವನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನ ಕಲಿಯೋದಕ್ಕೆ ಈ ಪುಸ್ತಕ ಒಂದು ಉತ್ತಮ ಮಾರ್ಗದರ್ಶಿ. ಇದು ಕೇವಲ ಹಣ ಗಳಿಸುವ ತಂತ್ರ ಅಲ್ಲ, ಬದಲಿಗೆ ಆರ್ಥಿಕ ಸ್ವಾವಲಂಬನೆಯತ್ತ ನಡೆಸುವ ಒಂದು ಜಾಗೃತ ಪಯಣ. ಈ ಒಂದು ವಾಕ್ಯದೊಂದಿಗೆ ಈ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನುವ ಪುಸ್ತಕದ ಒಂದು ಅವಲೋಕನವನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಪುಸ್ತಕದ ಅವಲೋಕನದ ಜೊತೆಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.
1: ಇದುವರೆಗೂ ರಾಬರ್ಟ್ ಕಿಯೋಸಾಕಿ ಅವರ ವಿಶ್ವ ಪ್ರಸಿದ್ಧ ಕೃತಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದ ಪರಿಚಯ ಕೇಳಿದಿರಿ. ಪ್ರಸ್ತುತಿ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಶ್ರೀಮತಿ ಸುಮಾ ಬಿಕೆ ಅವರು.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹೀ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
4: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
5: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
4: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ ಈಗಲೇ ರಿಜಿಸ್ಟರ್ ಮಾಡಿ.
6: ಎವ್ರಿ ಚೈಲ್ಡ್ ಇಸ್ ಬಾರ್ನ್ ಕ್ಯೂರಿಯಸ್. ಆಸ್ ಪೇರೆಂಟ್ಸ್, we want to give them a place where they can explore, learn and truly grow. Welcome to Gopalaswamy Shishuvihara Nursery, Primary and Higher Primary School, Lakshmipuram, Mysuru. Here, learning is a joyful, innovative and creative journey with focus on the art of better learning, shaping the little minds by combining classroom activities with fun outdoor learning. With our dedicated team, your child receives loving individual attention and guidance, a strong foundation in general knowledge and value-based education, safe and reliable transport facilities. Let your child start a wonderful journey of self-discovery, learning to lead and serve. Admission are now open for preschool, LKG, UKG and first standard to 7th standard. Seats are limited, so hurry up. For more details, contact 9620228026 or 9731121638 or 9620228187.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಇದೀಗ ಕೇಳೋಣ ಜಾಣ ಸುದ್ದಿ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು

0: ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ವಧುವೆ ಮಾವನನ್ನು ಹೊರಬೇಕಾದಂತಹ ಕತೆ.
1: ವಧುವೆ ಮಾವನನ್ನು ಹೊರಬೇಕಾದ ಕಥೆ. ಚೈಲ್ಡ್ ಈಸ್ ದಿ ಫಾದರ್ ಆಫ್ ಮ್ಯಾನ್ ಎನ್ನುವ ಸುಪ್ರಸಿದ್ಧ ಜಾಣ್ಣುಡಿಯಿದೆ. ಇಂಗ್ಲಿಷು ಕವಿ ವಿಲಿಯಂ ವರ್ಡ್ಸ್ ವರ್ತ್ ಇದನ್ನು ಹೇಳಿದ್ದ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ಮಗು ಇದೆ ಎನ್ನುವುದು ಇದರ ಒಂದು ಹೊಳಹು. ಮತ್ತೊಂದು ಬಾಲ್ಯವೇ ನಮ್ಮೆಲ್ಲ ಪ್ರೌಢ ನಡವಳಿಕೆಗಳಿಗೆ ಮೂಲ ಅಂತಲೂ ಹೇಳಬಹುದು. ವೈದ್ಯಕೀಯ ಲೋಕದಿಂದ ಇದೀಗ ಬಂದಿರುವ ಸುದ್ದಿಯನ್ನು ಕೇಳಿದ್ದರೆ ವರ್ಡ್ಸ್ ವರ್ತ್ ಬಹುಶಃ ಈ ವಾಕ್ಯವನ್ನು ತಿದ್ದುತ್ತಿದ್ದನೇನೋ. 30 ವರ್ಷಗಳ ಹಿಂದೆಯೇ ಮಗುವಾಗಿ ಬೇಕಿದ್ದ ಭ್ರೂಣವೊಂದು ಈಗ ಹುಟ್ಟಿದೆ. ತನ್ನ ಅಕ್ಕನ ಮಗಳಿಗೆ ಮಾವನಾಗದೆ ಕೈ ಆಡುವ ಬೊಂಬೆ ಆಗಿದೆ. ಇದನ್ನು ಕೇಳಿದ್ದರೆ ಆ ಕವಿ ಬಹುಶಃ ಚೈಲ್ಡ್ ಇಸ್ ದಿ ಅಂಕಲ್ ಆರ್ ಆಂಟ್ ಆಫ್ ಮ್ಯಾನ್ ಅಂದುಬಿಟ್ಟಿದ್ದನೇನೋ. ಹೌದು, ಅಮೆರಿಕೆಯ ಟೆನಸಿಯಲ್ಲಿರುವ ಫರ್ಟಿಲಿಟಿ ಕ್ಲಿನಿಕ್ಕಿನ ವೈದ್ಯ ಜಾನ್ ಗಾರ್ಡನ್ ಮತ್ತು ಸಂಗಡಿಗರು 30 ವರ್ಷ ಹಳೆಯದಾದ ಭ್ರೂಣವೊಂದಕ್ಕೆ ಮರುಹುಟ್ಟು ನೀಡಿದ್ದಾರೆ. ಮಕ್ಕಳಿಲ್ಲ ಎಂದು ಕೊರಗುತ್ತಿದ್ದ ದಂಪತಿಗಳಿಗೆ ಎಂದೋ ಇನ್ಯಾರೋ ದಂಪತಿಗಳ ಮಗನಾಗಿ ಹುಟ್ಟಿಬೇಕಿದ್ದ ಭ್ರೂಣವೊಂದನ್ನು ದಾನವಿತ್ತು ಬೆಳೆಸಿದ್ದಾರೆ. ಮಗುವಿನ ತಂದೆ ತಾಯಿಯಾಗುವ ಭಾಗ್ಯವನ್ನು ಒದಗಿಸಿದ್ದಾರೆ. ಜುಲೈ 26ನೇ ತಾರೀಕು ಜನಿಸಿದ ಈ ಮಗುವೆ ಥೇಡಿಯಸ್ ಡ್ಯಾನಿಯಲ್ ಪಿಯರ್ಸ್. ಅದಾಗಲೇ ವಿಶ್ವ ದಾಖಲೆಯ ಪಟ್ಟಿಯಲ್ಲಿ ಅವನ ಹೆಸರು ದಾಖಲಾಗಿದೆ. ಪ್ರಪಂಚದಲ್ಲಿಯೇ ಅತಿ ಹಳೆಯ ಭ್ರೂಣದಿಂದ ಹುಟ್ಟಿದ ಮಗು ಇದು. ಇದಕ್ಕೆ ಕಾರಣ ಪ್ರಣಾಳ ಶಿಶು ತಂತ್ರ ಎನ್ನುವ ತಂತ್ರಗಳಲ್ಲಿ ಆಗಿರುವ ಸುಧಾರಣೆ. 1994ನೇ ಇಸವಿಯಲ್ಲಿ ಥೇಡಿಯಸ್ ಒಂದು ಭ್ರೂಣವಾಗಿತ್ತು. ಆದರೆ ಆತನಿಗೆ ಆತನ ತಾಯಿಯದ್ದೇ ಗರ್ಭದ ಆಸರೆ ದೊರೆಯಲಿಲ್ಲ, ಬೇರೆಯವರದ್ದು ದೊರಕುವ ಅವಕಾಶ ಇರಲಿಲ್ಲ. ಹೀಗಾಗಿ ಭ್ರೂಣಾವಸ್ಥೆಯಲ್ಲಿಯೇ ಆತನನ್ನು ಶೀತಲೀಕರಿಸಿ ಇಡಲಾಗಿತ್ತು, ಐಸ್ಕ್ರೀಮ್ ಅನ್ನು ಶೈತ್ಯೀಕರಿಸಿ ಇಡುವ ಹಾಗೆ. ಇದೀಗ 30 ವರ್ಷಗಳ ನಂತರ ಇನ್ಯಾಲೋ ತಂದೆ ತಾಯಿಗಳಿಗೆ ಈತ ದತ್ತು ಪುತ್ರನಾಗಿ ಹುಟ್ಟಿದ್ದಾನೆ. ಇದು ಸ್ತ್ರೀಯ ಶರೀರದ ಆಚೆಗೆ ಭ್ರೂಣಗಳನ್ನು ಸೃಷ್ಟಿಸುವ, ಸಂಗ್ರಹಿಸುವ ಹಾಗೂ ಅವಕ್ಕೆ ಜನನ ನೀಡುವ ತಂತ್ರಜ್ಞಾನದ ಸಾಧನೆ. ಭ್ರೂಣ ಎನ್ನುವುದು ತಾಯಿಯಲ್ಲಿರುವ ಅಂಡಾಣು ಹಾಗೂ ತಂದೆಯ ವೀರ್ಯದಲ್ಲಿರುವ ವೀರ್ಯಾಣುಗಳು ಜೊತೆಗೂಡಿದಾಗ ಹುಟ್ಟುತ್ತದೆ. ಈ ಭ್ರೂಣ ಅನಂತರ ತಾಯಿಯ ಗರ್ಭಾಶಯದೊಳಗೆ ಅಂಟಿಕೊಂಡು ತಾಯಿಯ ದೇಹದಿಂದಲೇ ಪೋಷಕಾಂಶಗಳನ್ನು ಸೆಳೆದುಕೊಂಡು ಬೆಳೆಯುತ್ತದೆ. 9 ತಿಂಗಳುಗಳ ಕಾಲ ಹೀಗೆ ಬೆಳೆದ ನಂತರ ಹೆರಿಗೆ ಎನ್ನುವ ಕ್ರಿಯೆಯ ಮೂಲಕ ಜಗತ್ತಿಗೆ ಕಾಲಿಡುತ್ತದೆ, ಹುಟ್ಟಿತು ಎನಿಸಿಕೊಳ್ಳುತ್ತದೆ, ಜನ್ಮದಿನಾಂಕವೊಂದನ್ನು ಪಡೆಯುತ್ತದೆ. ಸಾಮಾನ್ಯ ಎಲ್ಲರೂ ಭ್ರೂಣ ರೂಪುಗೊಂಡ 9 ತಿಂಗಳ ನಂತರ ಹುಟ್ಟುತ್ತಾರಷ್ಟೇ. ಥೇಡಿಯಸ್ ಹುಟ್ಟು ವಿಶೇಷ ಎನ್ನಿಸುವುದು ಇಲ್ಲೇ, ಆದ ಹುಟ್ಟಿದ್ದು ಭ್ರೂಣ ರೂಪುಗೊಂಡ 31 ವರ್ಷಗಳ ನಂತರ. ಅದು ಹೇಗೆ ಎನ್ನುವ ಕಥೆಯಲ್ಲಿ ವಿಜ್ಞಾನ, ವೈದ್ಯ, ಸಾಮಾಜಿಕ, ಧಾರ್ಮಿಕ ಪ್ರಶ್ನೆಗಳು ಎಲ್ಲವೂ ಕೂಡಿಕೊಂಡಿವೆ ಎನ್ನುವುದು ವಿಚಿತ್ರ ಅನ್ನಿಸಿದರೂ ಸತ್ಯ. 30 ವರ್ಷಗಳ ಹಿಂದೆಯೇ IVF ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ ಹೊಸ ತಂತ್ರಜ್ಞಾನ ಬೆಳೆಯುತ್ತಿತ್ತು. ಮಕ್ಕಳಾಗದ ಕಾಯಂದಿರ ಅಂಡಗಳನ್ನು ದೇಹದಿಂದ ಹೊರತೆಗೆದು ಪ್ರಣಾಳ ಇಲ್ಲವೇ ಗಾಜಿನ ತಟ್ಟೆಗಳಲ್ಲಿ ಅವಕ್ಕೆ ತಂದೆಯ ವೀರ್ಯ ಕೂಡಿಸುತ್ತಿದ್ದರು. ಪ್ರಯೋಗಾಲಯದಲ್ಲಿಯೇ ಕೆಲವು ಕಾಲ ಈ ಭ್ರೂಣಗಳನ್ನು ಬೆಳೆಸಿ ಅನಂತರ ತಾಯಿಯ ಗರ್ಭಕ್ಕೆ ಸೇರಿಸುತ್ತಿದ್ದರು. ಗರ್ಭಾಶಯದಲ್ಲಿ ಭ್ರೂಣವು ನೆಲೆಯಾಗಿ 9 ತಿಂಗಳು ಬೆಳೆದು ಮಗುವಾಗುತ್ತಿತ್ತು. ಈ ತಂತ್ರವನ್ನು ಅಸಿಸ್ಟೆಡ್ ರೀಪ್ರೊಡಕ್ಷನ್ ಎಂದು ಕರೆದರು. 1994ರಲ್ಲಿ ಲಿಂಡಾ ಆರ್ಚಾರ್ಡ್ ಎನ್ನುವ ಮಹಿಳೆಗೂ ಇದೇ ಸ್ಥಿತಿ ಒದಗಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಮಕ್ಕಳಾಗಿರಲಿಲ್ಲ. ಕೊನೆಗೆ ಆರ್ಚಾರ್ಡ್ ದಂಪತಿ ಪ್ರಣಾಳ ಶಿಶು ತಂತ್ರಜ್ಞಾನದ ಮೊರೆ ಹೋದರು. ಆಗ ಈ ತಂತ್ರಜ್ಞಾನ ಹೊಚ್ಚ ಹೊಸದು, ಫಲ ಕೊಡುವ ನಿರೀಕ್ಷೆ ಕಡಿಮೆ ಇದ್ದಾದ್ದರಿಂದ ವೈದ್ಯರು ತಾಯಿಯ ಗರ್ಭದಿಂದ ಸ್ವಲ್ಪ ಹೆಚ್ಚು ಅಂಡಗಳನ್ನು ತೆಗೆಯುತ್ತಿದ್ದಳು, ವೀರ್ಯವನ್ನು 1ಕ್ಕಿಂತ ಹೆಚ್ಚು ಅಂಡಗಳ ಜೊತೆಗೆ ಕೂಡಿಸುತ್ತಿದ್ದಳು. ಹೀಗೆ ಬೆಳೆಯುತ್ತಿದ್ದ ಭ್ರೂಣಗಳಲ್ಲಿ ಕೆಲವನ್ನು ತೆಗೆದು ತಾಯಿಯ ಗರ್ಭಕ್ಕೆ ಸ್ಥಾಪಿಸುತ್ತಿದ್ದಳು. ಅಲ್ಲಿ 1-2 ಭ್ರೂಣಗಳು ನೆಲೆಯಾಗಿ ಮಗುವಾಗಿ ಹುಟ್ಟುತ್ತಿದ್ದವು. ಪ್ರಣಾಳ ಶಿಶು ತಂತ್ರಜ್ಞಾನವನ್ನು ಬಳಸಿದಾಗ ಅವಳಿಗಳ ಹುಟ್ಟು ಹೆಚ್ಚಿರುವುದು ಇದೇ ಕಾರಣಕ್ಕೆ. ಲಿಂಡಾಳ ಗರ್ಭದಲ್ಲಿ ಕೆಲವು ಭ್ರೂಣಗಳನ್ನು ನೆಲೆಸಿಟ್ಟ ಮೇಲೂ 3 ಭ್ರೂಣಗಳು ಉಳಿದಿದ್ದವು. ಇವುಗಳನ್ನು ಬಿಸಾಡುವಂತಲ್ಲ, ಏಕೆಂದರೆ ಕಾನೂನು ಅದನ್ನು ಒಪ್ಪುವುದಿಲ್ಲ. ಒಂದೋ ಅವುಗಳನ್ನು ಇನ್ಯಾರಿಗಾದರೂ ದಾನ ನೀಡಬೇಕು, ಇಲ್ಲವೇ ವೈಜ್ಞಾನಿಕ ಪ್ರಯೋಗಗಳಲ್ಲಿ ಅಧ್ಯಯನಕ್ಕೆ ಬಳಸಿಕೊಳ್ಳಬೇಕು. ಆದರೆ ಈ 2ಕ್ಕೂ ತಾಯಿಯ ಅನುಮತಿ ಬೇಕು. ಲಿಂಡಾಳಿಗೆ ಆಗ 30 ವರ್ಷಗಳ ಆಸುಪಾಸು. ಒಂದು ವೇಳೆ ಬಸಿರು ನಿಲ್ಲದೆ ಹೋದರೆ ಇನ್ನೊಮ್ಮೆ ಪ್ರಯತ್ನಿಸುವ ಆಸೆ ಇತ್ತು. ಹೀಗಾಗಿ ಈ ಭ್ರೂಣಗಳನ್ನು ಕಾದಿರಿಸಲು ವಿನಂತಿಸಿದಳು. ಇದೀಗ ಈ ಕ್ರಿಯೆ ಬಹಳ ಸಾಮಾನ್ಯ. ಕರ್ನಾಟಕದ ಪುಟ್ಟ ಪಟ್ಟಣಗಳಲ್ಲಿಯೂ IVF ಕ್ಲಿನಿಕ್ಕುಗಳಿವೆ. ವೀರ್ಯವನ್ನು, ಅಂಡಗಳನ್ನು ಹಾಗೂ ಭ್ರೂಣಗಳನ್ನು ಕಾದಿಡುವ ಬ್ಯಾಂಕುಗಳಿವೆ. ಇಲ್ಲಿ ಇವುಗಳನ್ನು ಅತ್ಯಂತ ಶೀತಲ ವಾತಾವರಣದಲ್ಲಿ ಮಂಜುಗಡ್ಡೆಯನ್ನು ಹೆಪ್ಪುಗಟ್ಟಿಸುವಂತೆ ಹೆಪ್ಪುಗಟ್ಟಿಸಿ ಇಟ್ಟಿರುತ್ತಾರೆ. ಬೇಕೆಂದಾಗ ಇವುಗಳನ್ನು ಬೆಚ್ಚಗಾಗಿಸಿ ಬಳಸುತ್ತಾರೆ. ಕ್ರಯೋ ಪ್ರಿಸರ್ವೇಷನ್ ಎನ್ನುವ ಈ ತಂತ್ರ ಈಗ ಸರ್ವೇ ಸಾಮಾನ್ಯ. ಲಿಂಡಾಳ ವಿನಂತಿಯ ಮೇರೆಗೆ ಹೆಚ್ಚುವರಿ ಭ್ರೂಣಗಳನ್ನು ಶೈತ್ಯೀಕರಿಸಿ ಇಡಲಾಗಿತ್ತು. ಇಂತಹ ಭ್ರೂಣಗಳನ್ನು ತಾಯಂದಿರು ತಮಗೆ ಇಚ್ಛೆ ಇದ್ದರೆ ಇನ್ನೊಬ್ಬರಿಗೆ ಗುಪ್ತದಾನ ನೀಡಬಹುದು, ಇಲ್ಲವೇ ಪ್ರಯೋಗಗಳಲ್ಲಿ ಅಧ್ಯಯನಕ್ಕೆ ಬಳಸಿಕೊಳ್ಳಲು ಒಪ್ಪಬಹುದು. ಲಿಂಡಾಳ ಗಂಡನಿಗೆ ಅವುಗಳನ್ನು ದಾನ ಮಾಡಿಬಿಡುವ

0: ಬಯಕೆಯಿತ್ತು. ಲಿಂಡಾಳಗೆ ಆ ಬಗ್ಗೆ ವಿರೋಧವಿತ್ತು. ಈ ತಿಕ್ಕಾಟದಿಂದಾಗಿ ಇಬ್ಬರು ವಿಚ್ಛೇದನವನ್ನು ಪಡೆದರು. ಲಿಂಡಾ ವಿಚ್ಛೇದನದ ಜೊತೆಗೆ ಈ ಭ್ರೂಣಗಳನ್ನು ತನ್ನದೇ ಎಂದು ಹಕ್ಕು ಸಾಧಿಸಿದಳು. ಹೀಗೆ ಅವುಗಳ ಒಡವೆಯಾಗಿದ್ದಳು. ಲಿಂಡಾಳ ಮೊದಲ ಮಗು ಯುವತಿಯಾಗಿ ತಾಯಿಯಾಗುವ ಹಂತಕ್ಕೆ ಬೆಳೆದು ನಿಂತಾಗ ತನಗೆ ಇನ್ನೊಂದು ಮಗು ಬೇಕು ಎನ್ನುವ ಆಸೆಯನ್ನು ಬಿಟ್ಟು ಭ್ರೂಣಗಳನ್ನು ದಾನ ಮಾಡಲು ಇಚ್ಛಿಸಿದಳು. ಯಾರು ಯಾರಿಗೂ ಅಲ್ಲ, ತನ್ನಂತಹೇ ಕ್ರಿಶ್ಚಿಯನ್ ಆಗಿರುವ ಹಾಗೂ ತನ್ನದೇ ವರ್ಣದ ತಂದೆ ತಾಯಿಗಳಿಗೆ ದಾನ ಕೊಡಲು ಇಚ್ಛಿಸಿದಳು. ಆದರೆ ಲಿಂಡಾ ಗರ್ಭಧರಿಸಿದ ಸಮಯದಲ್ಲಿ ಶೈತ್ಯೀಕರಿಸುವ ತಂತ್ರವೇ ಬೇರೆ ಇತ್ತು. ಹಾಗೆಯೇ ಭ್ರೂಣಗಳನ್ನು ಇಂಥವರಿಗೆ ದಾನ ಮಾಡಬೇಕು ಎನ್ನುವುದಕ್ಕೆ ಅಡ್ಡಿಗಳು ಇದ್ದವು. ಆಗ ಇಂತಹ ದಾನಕ್ಕೆ ಕ್ರಿಶ್ಚಿಯನ್ ಧರ್ಮ ಒಪ್ಪುತ್ತಿರಲಿಲ್ಲ. ಆದರೆ ಕಾಲ ಬದಲಾದಂತೆ ಧರ್ಮದ ವಿಚಾರಗಳೂ ಬದಲಾದವು. ಸಾರಾಸಗಟ್ಟು ಈ ತಂತ್ರಜ್ಞಾನವನ್ನು ನಿಷೇಧಿಸುವ ಬದಲಾಗಿ ದಾನವನ್ನು ಇಚ್ಛೆ ಬಂದವರಿಗೆ ಕೊಡುವ ವ್ಯವಸ್ಥೆ ಬಂದಿತು. ತಮ್ಮ ಭ್ರೂಣಗಳು ಇಂಥವರಿಗಷ್ಟೇ ದಾನ ಮಾಡಬಹುದು ಎಂದು ಒಡವೆಯು, ದಾನ ಪಡೆಯುವವರು ತಮಗೆ ಇಂಥವರಿಂದಲೇ ಭ್ರೂಣ ಬೇಕು ಎಂದು ನಮೂದಿಸಿದ ವರವಧು ಅನ್ವೇಷಣೆಯ ವೆಬ್ಸೈಟ್ಗಳಂತೆ ಭ್ರೂಣದಾನದ ಎಕ್ಸ್ಚೇಂಜ್ಗಳು ಆರಂಭವಾದವು. ಇಂತಹ ಒಂದು ಎಕ್ಸ್ಚೇಂಜ್ನಲ್ಲಿ ಲಿಂಡಾಳಿಗೆ ಮುಖಾಮುಖಿಯಾದವರು ಥೇಡಿಯಸ್ ಡ್ಯಾನಿಯಲಿನ ತಂದೆ ತಾಯಿಗಳು. 7-8 ವರ್ಷಗಳಿಂದಲೂ ಸಂತಾನಕ್ಕಾಗಿ ಹಂಬಲಿಸಿದ್ದ ಈ ತಂದೆ ತಾಯಿಗಳು ಭ್ರೂಣ ಎಷ್ಟೇ ಹಳೆಯದಾಗಿದ್ದರೂ ಪರವಾಗಿಲ್ಲವೇ ಎನ್ನುವ ಪ್ರಶ್ನೆಗೆ ಎಸ್ ಎಂದು ಬಿಟ್ಟರು. ಹೀಗೆ ಲಿಂಡಾಳ ಭ್ರೂಣ ಇವರ ತೆಕ್ಕೆಗೆ ಬಂದಿತ್ತು. ಆದರೆ ಇಲ್ಲಿಯೂ ಒಂದು ತೊಡಕಿತ್ತು. ಲಿಂಡಾ ಭ್ರೂಣವನ್ನು ಶೈತ್ಯೀಕರಿಸಲು ಬಳಸಿದ ತಂತ್ರಜ್ಞಾನಗಳು ಜಟಿಲವಾಗಿದ್ದವು. ಅನಂತರದ ದಿನಗಳಲ್ಲಿ ಇನ್ನೂ ಸರಳವಾದ ತಂತ್ರಜ್ಞಾನ ಬಂದಿತ್ತು. ಆ ಹಳೆಯ ತಂತ್ರಜ್ಞಾನದಿಂದ ಕಾದಿಟ್ಟ ಭ್ರೂಣವು ಮರಳಿ ಬೆಚ್ಚಗಾಗಿಸಬಹುದೇ? ಅವುಗಳು ಬೆಳೆಯುವೆ? ಗರ್ಭಸ್ಥವಾಗುವೆ? ಈ ಎಲ್ಲ ಪ್ರಶ್ನೆಗಳಿಗೂ ಗಾರ್ಡನ್ ತಂಡ ಉತ್ತರಿಸಿದೆ. ಭ್ರೂಣವನ್ನು ಶೈತ್ಯೀಕರಿಸಿದ ವಿಧಾನವನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಬೆಚ್ಚಗಾಗಿಸುವ ವಿಧಾನಗಳನ್ನು ರೂಪಿಸಿದೆ. ಅನಂತರ ಹೆಪ್ಪುಗಟ್ಟಿಸಿದ್ದ 3 ಲಿಂಡಾಳ ಭ್ರೂಣಗಳನ್ನು ಬೆಚ್ಚಗಾಗಿಸಿದೆ. ಇವುಗಳನ್ನು ಒಂದಿಷ್ಟು ದಿನ ಬೆಳೆಸಿ ಅವಕ್ಕೆ ಚೈತನ್ಯವಿದೆಯೇ ಎಂದು ಪರೀಕ್ಷಿಸಿದೆ. 3ರಲ್ಲಿ 2 ಬೆಳೆದವು, 3ನೆಯದು ಬೆಳೆಯಲಿಲ್ಲ. ಇವೆರಡನ್ನು ಥೇಡಿಯಸ್ ತಾಯಿಯ ಗರ್ಭದಲ್ಲಿ ಸ್ಥಾಪಿಸಿದ ಗಾರ್ಡನ್ ತಂಡ ಆ ಭ್ರೂಣ ಬೆಳೆದು ಮಗುವಾಗುವಂತೆ ಆರೈಕೆ ಮಾಡಿದೆ. 2ರಲ್ಲಿ 1 ಬಸಿರಾಗಿ ನಿಂತು ಮಗುವಾಗಿದೆ. ಹೀಗೆ 30 ವರ್ಷ ಹಿಂದಿನ ಭ್ರೂಣ ಇಂದು ಮಗುವಾಗಿದೆ. ಈ ಸಾಧನೆಯು ಹಲವು ಪ್ರಶ್ನೆಗಳನ್ನು ಎತ್ತಿದೆ ಎನ್ನಬಹುದು. ಮೊದಲನೆಯದಾಗಿ, ಲಿಂಡಾಳ ಮಗಳು ಹಿರಿಯಳಾಗಿ ತಾಯಿಯಾಗಿದ್ದಾಳೆ. ಅವಳ ಮಗಳಿಗೆ ಈಗಾಗಲೇ 10 ವರ್ಷಗಳಾಗಿವೆ. ಥೇಡಿಯಸ್ಸಿನ ವಯಸ್ಸು ಈಗ 1 ವರ್ಷವು 31. 2ನೆಯದಾಗಿ, ಥೇಡಿಯಸ್ ಜೊತೆಗಿದ್ದ 2 ಭ್ರೂಣಗಳಲ್ಲಿ ಒಂದೇ ಬೆಳೆಯಲಿಲ್ಲವಲ್ಲ, ಅದನ್ನು ಸಾವು ಎನ್ನಬಹುದೇ? 3ನೆಯದಾಗಿ, ಅವನನ್ನು ಹೆತ್ತವಳನ್ನು ಬಾಡಿಗೆ ತಾಯಿಯನ್ನೋಣವೋ ದತ್ತು ತಾಯಿಯನ್ನೋಣವೋ? ಹಳೆಯ ಭ್ರೂಣಗಳು ಮಕ್ಕಳಾಗುವಷ್ಟು ಬೆಳೆಯಲಾರವು ಎನ್ನುವ ತರ್ಕ ಇದ್ದದರಿಂದ ಕೆಲವು ವರ್ಷಗಳ ನಂತರ ಶೈತ್ಯೀಕರಿಸಿದ ಭ್ರೂಣಗಳನ್ನು ಬಿಸಾಡಲು ಅನುಮತಿ ನೀಡಲಾಗಿತ್ತು. ಥೇಡಿಯಸ್ಸಿನ ಜನನ ಇದನ್ನು ಸುಳ್ಳಾಗಿಸಿದೆ. ಅಂದ ಮೇಲೆ ಇನ್ನು ಯಾವುದೇ ಭ್ರೂಣವನ್ನು ಬಿಸಾಡುವಂತಿಲ್ಲ ಎನ್ನುವ ಕಾನೂನು ಬರಬಹುದೋ? ತಮಾಷೆಯಾಗಿ ಹೇಳುವುದಾದರೆ, ಲಿಂಡಾಳ ಮಗಳು ಏನಾದರೂ ಭಾರತದಲ್ಲಿದ್ದರೆ ಅವಳ ಮಗಳ ಮದುವೆಯ ಸಂದರ್ಭದಲ್ಲಿ ವಧುವನ್ನು ಮಾವ ಹೊತ್ತು ತರುವ ಬದಲು ವಧುವೆ ಮಾವನನ್ನು ಹೊತ್ತು ತರುವಂತಾಗುತ್ತಿತ್ತು.
1: ಚುಟುಕು ಚುರುಕು. ಮಹಾಸೂರ್ಯ. ಸೂರ್ಯ ಒಂದು ಮಹಾನ್ ನಕ್ಷತ್ರ ಅನ್ನೋದು ಗೊತ್ತಷ್ಟೇ. ಸೂರ್ಯನನ್ನು ತಕ್ಕಡಿಯಲ್ಲಿ ಇಟ್ಟು ಭೂಮಿಯಿಂದ ತೂಗಿದರೆ 330,000 ಭೂಮಿಗಳನ್ನಾದರೂ ತಕ್ಕಡಿಗೆ ಹಾಕಬೇಕಾಗುತ್ತದೆ. ಅಷ್ಟು ಭಾರಿ ನಮ್ಮ ಸೂರ್ಯ. ಅಂತಹ ಸೂರ್ಯನಿಗಿಂತಲೂ ಕೋಟಿ ಕೋಟಿ ಪಟ್ಟು ಹೆಚ್ಚು ಭಾರ ಅಥವಾ ದ್ರವ್ಯರಾಶಿ ಇರುವ ನಕ್ಷತ್ರವೊಂದು ಪತ್ತೆಯಾಗಿದೆಯಂತೆ. ಸೂರ್ಯನ ಭಾರಕ್ಕಿಂತಲೂ 36,000 ಕೋಟಿ ಪಟ್ಟು ಭಾರಿಯಾಗಿರುವ ನಕ್ಷತ್ರವೊಂದನ್ನು ಬ್ರೆಜಿಲಿನ ಖಗೋಳ ವಿಜ್ಞಾನಿಗಳು ತೂಕ ಹಾಕಿದ್ದಾರೆ. ಈ ನಕ್ಷತ್ರ ಇದೆ ಅನ್ನುವುದು ಮೊದಲೇ ಗೊತ್ತಿತ್ತು, ಆದರೆ ಎಷ್ಟು ಭಾರಿ ಅಂತ ತಿಳಿದಿರಲಿಲ್ಲ. ಬ್ರೆಜಿಲಿನ ರಿಯೋ ಗ್ರಾಂಡೆ ಸರ್ಕಾರಿ ವಿಶ್ವವಿದ್ಯಾನಿಲಯದ ಖಭೌತ ವಿಜ್ಞಾನಿ ಕಾರ್ಲೋಸ್ ಕಾರ್ನೈರೋ ಮತ್ತು ಸಂಗಡಿಗರು ಇದರ ತೂಕವನ್ನು ಲೆಕ್ಕ ಹಾಕಿದ್ದಾರೆ. ಅದರ ಪ್ರಕಾರ ನಕ್ಷತ್ರದ ದ್ರವ್ಯರಾಶಿ ಸೂರ್ಯನಲ್ಲಿರುವ ವಸ್ತುವಿಗಿಂತಲೂ 36,000 ಕೋಟಿ ಪಟ್ಟು ಇದೆಯಂತೆ. ಹಾ, ಇದೊಂದು ಕರಿಬಿಲ, ಹಾಗಾಗಿ ಯಾರಿಗೂ ಕಾಣುವುದಿಲ್ಲ. ಜೊತೆಗೆ ಸುಮಾರು 5,000 ಕೋಟಿ ಜ್ಯೋತಿರ್ವರ್ಷದಷ್ಟು ದೂರದಲ್ಲಿ ಇದೆ. ಅಂದರೆ ಅದನ್ನು ಮುಟ್ಟಲು ಬೆಳಕಿನ ವೇಗದಲ್ಲಿ ಹೋದರೂ 5,000 ಕೋಟಿ ವರ್ಷಗಳು ಬೇಕು.
2: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮ ಹಾಗೂ ಜೆಮಿನಿ AI ಧ್ವನಿಗಳು. ಜಾಣ ಸುದ್ದಿ ಒಂದು

0: ಉಚಿತ ಧ್ವನಿ ಪತ್ರಿಕೆ. ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಮ್ಯೂಸಿಕ್ನಲ್ಲಿ ಕೂಡ ಇದು ದೊರೆಯುತ್ತದೆ. ಜಾಣಸುದ್ದಿಯನ್ನು ನೀವು ನಿಮ್ಮ ಮಿತ್ರರು, ಗೆಳೆಯರು, ಬಂಧುಗಳೊಂದಿಗೆ ಉಚಿತವಾಗಿ ಹಂಚಿಕೊಳ್ಳಬಹುದು. ಜಾಣಸುದ್ದಿಯ ಬಗ್ಗೆ ಸಮಸ್ಯೆ, ಸಂದೇಹ, ಸಲಹೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಇದುವರೆಗೂ ಜಾಣಸುದ್ದಿ ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ನಿಲಯದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಗಂಟೆಗೆ. ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದ ಕಾರ್ಯಕ್ರಮಗಳನ್ನು ಆಪ್ ಮೂಲಕವೂ ಸಹ ಕೇಳಬಹುದು. ನಮಸ್ಕಾರ, ಶುಭ ದಿನ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET Radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 ಎಫ್ಎಂನಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ, ಶುಭ ಸಂಜೆ. ಆತ್ಮೀಯ ಕೇಳುಗರೆ, ಇದು ಮೈಸೂರು ನಗರದ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 5:05 ಸುಮಧುರ ಭಾವಗೀತೆಗಳು, 5:15 ಭರ್ತೃಹರಿಯ ನೀತಿ ಶತಕ, 5:25 ಚಿಂತನೆ ಪ್ರಾರ್ಥನೆ, 5:30 ಜಾನಪದ ಗೀತೆಗಳು, 5:45 ಶ್ರೀರಾಮಕೃಷ್ಣ ವಚನವೇದ, 6:20 ಆಯುಷ್ಮಾನ್ ಭವ ಸರಣಿ ಕಾರ್ಯಕ್ರಮ ಹಾಗೂ 6:50 ಜಾಣಸುದ್ದಿ ಪ್ರಸಾರವಾಗಲಿದೆ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: MBA ಅಥವಾ MCA ಮಾಡಬೇಕಾ? PGCET ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
3: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ PGCET ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
2: June 8 and 9 9:00 AM Sunday 4:00 PM ಈಗಲೇ ರಿಜಿಸ್ಟರ್ ಮಾಡಿ.
4: ಪ್ರಿಯ ಕೇಳುಗರೆ, ಇನ್ನು ಮುಂದೆ ಭಾವಗೀತೆಗಳು ಪ್ರಸಾರವಾಗಲಿವೆ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
2: Are you looking for a high school that builds bright futures without the heavy pressure? Welcome to Gopalaswamy Shishivara High School, English Medium, in Lakshmipuram, Mysuru. We believe education should be effective, enjoyable and stress-free. From the 8th standard right up to the 10th, we provide integrated coaching alongside exclusive training in spoken English, Vedic maths and Abacus. We nurture every budding achiever with personal care, offering smart classes and well-equipped science and computer labs, NCC, yoga, karate and meditation for overall growth, scholarships for meritorious students, reliable transport facilities. Plus, give your child a head start with priority admission into our engineering and medical colleges in the future. Admissions are now open for the 8th standard. Seats are limited. So hurry. For more contact, visit us at Lakshmipuram, Mysuru or call today at 9620228026 or 9731121638 or 9620228187.
0: ಇದೀಗ ಕೇಳೋಣ ಭರ್ತೃಹರಿಯ ನೀತಿ ಶತಕ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
3: ಭರ್ತೃಹರಿಯ ನೀತಿ ಶತಕ. ಪರೋಪಕಾರ ಪದ್ಧತಿ. ಏತೇ ಸತ್ಪುರುಷಾಃ ಪರಾರ್ಥ ಘಟಕಾಃ ಸ್ವಾರ್ಥಂ ಪರಿತ್ಯಜ್ಯಯೇ ಸಾಮಾನ್ಯಾಸ್ತು ಪರಾರ್ಥಮುದ್ಯಮ ಭೃತಃ ಸ್ವಾರ್ಥಾವಿರೋಧಯನ ಯೇ ತೇ ಮೀ ಮಾನವ ರಾಕ್ಷಸಾಃ ಪರಹಿತಂ ಸ್ವಾರ್ಥಾಯ ನಿಘ್ನಂತಿ ಯೇ ಯೇ ತು ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇನ ಜಾನೀಮಹೇ. ಯೇ ಯಾರು ಸ್ವಾರ್ಥ ತಮ್ಮ ಸ್ವಾರ್ಥವನ್ನು ಪರಿತ್ಯಜಿಸಿ ಪರಾರ್ಥ ಘಟಕಾಹ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುತ್ತಾರೋ, ಏತೇ ಇವರು ಸತ್ಪುರುಷಾಹ ಸತ್ಪುರುಷರು, ಏ ತು ಇನ್ನು ಕೆಲವರು ಸ್ವಾರ್ಥ ಅವಿರೋಧೇನ ತಮ್ಮ ಸ್ವಾರ್ಥಕ್ಕೆ ಧಕ್ಕೆ ಬರದಂತೆ ಪರಾರ್ಥಂ ಪರೋಪಕಾರದಲ್ಲಿ ಉದ್ಯಮಭೃತಃ ಕಾರ್ಯನಿರತರಾಗಿರುತ್ತಾರೋ

ಇಂದ ಕರೆಯಬೇಕೆಂಬುದು ನ ಜಾನೀಮಹೆ, ನಮಗೆ ಗೊತ್ತಾಗುವುದಿಲ್ಲ. ಜಗತ್ತಿನಲ್ಲಿ ಯಾರು ಬೇರೆಯವರ ಸುಖಕ್ಕಾಗಿ ತಮ್ಮ ಸ್ವಾರ್ಥವನ್ನು ತ್ಯಜಿಸುವರೋ ಅಂತಹವರನ್ನು ಸತ್ಪುರುಷರು ಎಂದು ಕರೆಯುವುದು. ಇನ್ನು ಕೆಲವರು ಎಲ್ಲಿಯವರೆಗೆ ತಮ್ಮ ಸ್ವಂತ ಸ್ವಾರ್ಥಕ್ಕೆ ಯಾವ ಹಾನಿ ತಟ್ಟುವುದಿಲ್ಲವೋ ಅಲ್ಲಿಯವರೆಗೆ ಬೇರೆಯವರಿಗೆ ಸಹಾಯ ಮಾಡುತ್ತಾರೆ. ಇಂಥವರು ಎರಡನೆಯ ಸಾಮಾನ್ಯ ವರ್ಗಕ್ಕೆ ಸೇರಿದವರು. ಇನ್ನು ಕೆಲವರು ತಮ್ಮ ಸ್ವಾರ್ಥ ಸಿದ್ಧಿಗಾಗಿ ಬೇರೆಯವರ ಹಿತವನ್ನು ನಾಶಪಡಿಸುತ್ತಾರೆ. ಅವರು ಮೂರನೆಯ ವರ್ಗದವರು, ಮಾನವ ರಾಕ್ಷಸರು. ಆದರೆ ನಾಲ್ಕನೆಯವರು ಅಧಮ ವರ್ಗಕ್ಕೆ ಸೇರಿದವರು. ಅವರನ್ನು ಯಾವ ರೀತಿ ಕರೆಯಬೇಕೆಂಬುದು ನಮಗೆ ಗೊತ್ತಿಲ್ಲ. ಅವರು ತಮಗೆ ಯಾವ ಸ್ವಾರ್ಥವಿಲ್ಲದಿದ್ದರೂ ಬೇರೆಯವರ ಅಹಿತದಲ್ಲಿಯೇ ನಿರತರಾಗಿರುವರು. ಜಗತ್ತಿನಲ್ಲಿ ನಾಲ್ಕು ತರಹದ ಜನರಿದ್ದಾರೆ. ತಮ್ಮ ಸ್ವಾರ್ಥವನ್ನು ಎಳ್ಳಷ್ಟೂ ಚಿಂತಿಸದೆ ಪರೋಪಕಾರದಲ್ಲಿಯೇ ಮಗ್ನರಾದ ಮಹಾತ್ಮರು. ತಮ್ಮ ಸ್ವಾರ್ಥಕ್ಕೆ ಯಾವ ಲೋಪ ಬರದಂತೆ ಪರರ ಸುಖಕ್ಕಾಗಿ ಶ್ರಮಿಸುವವರು ಮಧ್ಯಮರು. ಅಧಮ ವರ್ಗದ ಜನರು ತಮ್ಮ ಸ್ವಾರ್ಥ ಸಾಧನೆಗಾಗಿ ಬೇರೆಯವರಿಗೆ ಅಪಕಾರ ಮಾಡಲು ಹಿಂಜರಿಯುವುದಿಲ್ಲ. ಇನ್ನೊಂದು ಪಶುವರ್ಗಕ್ಕೆ ಸೇರಿದ ಅಧಮಾಧಮರಿದ್ದಾರೆ. ಪರಹಿಂಸೆಯೇ ಇವರ ಜೀವನದ ಗುರಿ, ಹಿಂಸಾವೃತ್ತಿಯೇ ಇವರ ಬದುಕಿನ ಉಸಿರು. ಇವರು ಹಿಂಸ್ರ ಪಶುಗಳಿಗಿಂತಲೂ ಕೀಳಾದವರು. ಪಶುಗಳು ಹಸಿದಾಗ ಮಾತ್ರ ತಮ್ಮ ಆಹಾರಕ್ಕಾಗಿ ಹಿಂಸೆಯನ್ನು ಅವಲಂಬಿಸುತ್ತವೆ. ಉಳಿದ ಸಮಯದಲ್ಲಿ ಅನ್ಯ ಪ್ರಾಣಿಗಳಿಗೆ ತೊಂದರೆ ಕೊಡುವುದಿಲ್ಲ. ಆದರೆ ಈ ಕ್ರೂರ ರಾಕ್ಷಸರಿಗೆ ಅಂಥ ಯಾವ ದಯೆ ಮಾಯೆಯ ಬಂಧನವಿಲ್ಲ. ಪರಪೀಡನೆಯೇ ಇವರ ಏಕೈಕ ಉದ್ದೇಶ.

नाम दत्ता पुरा तेखिला क्षीरे तापमवेक्षते न पयसा स्वात्मा कृशानौहुतः गन्तुं पावकमुन्मनस्तदभवद् दृष्ट्वा तु मित्रापदं युक्तं तेन जलेन शाम्यति सतां मैत्री पुनस्त्वीदृशी पुरा मोदलु क्षीरेण हालु ಆತ್ಮಗತಃ ತನ್ನಲ್ಲಿ ಬೆರೆತ ಉದಕಾಯ ನೀರಿಗೆ ಅಖಿಲಾಹ ತನ್ನ ಎಲ್ಲ ಗುಣಾಹ ಗುಣಗಳನ್ನು ದತ್ತಾಂ ಕೊಟ್ಟಿತು. ಹಿ ನಿಶ್ಚಯವಾಗಿ ತೇನ ಆ ಪಯಸ ನೀರು ಕ್ಷೀರ ಉತ್ತಾಪಂ ಹಾಲು ಕುದಿಯುವುದನ್ನು ಅವೇಕ್ಷ್ಯ ಕಂಡು ಸ್ವಾತ್ಮ ಸ್ವತಃ ಕೃಶಾನೌ ಬೆಂಕಿಯಲ್ಲಿ ಹುತ ಆಹುತಿಯಾಯಿತು. ತತ್ತು ಆ ಕುದಿಯುತ್ತಿರುವ ಹಾಲೂ ಸಹ ಮಿತ್ರ ಆಪದಂ ಮಿತ್ರನಾದ ನೀರಿನ ಸಂಕಟವನ್ನು ದೃಷ್ಟ್ವಾ ನೋಡಿ ಪಾವಕಂ ಬೆಂಕಿಯಲ್ಲಿ ಗಂತುಂ ಹಾರಲು ಉನ್ಮನಃ ಆತುರ ಅಭವತ್ಗೊಂಡಿತು. ತೇನ ಆಮೇಲೆ ಅದರಲ್ಲಿಯ ಅದು ಜಲೇನ ಮಿತ್ರ ನೀರಿನಿಂದ ಯುಕ್ತಂ ಪುನಃ ಒಂದಾದ ಮೇಲೆ ಶಾಮ್ಯತಿ ಶಾಂತವಾಯಿತು. ಸತಾಂ ಸದ್ಗುಣಿಗಳ ಮೈತ್ರಿ ಸ್ನೇಹ ಪುನಃ ತೂ ನಿಶ್ಚಯವಾಗಿಯೂ ಈ ದೃಶಿ ಇದೇ ರೀತಿ ಇರುವುದು. ಹಾಲು ಮೊದಲು ತನ್ನೊಂದಿಗೆ ಬೆರೆತ ನೀರಿಗೆ ತನ್ನ ಗುಣಗಳನ್ನು ಬಿಳಿ ಬಣ್ಣ ರುಚಿ ಮತ್ತು ಪೌಷ್ಟಿಕತೆ ಇತ್ಯಾದಿ ಪ್ರದಾನ ಮಾಡಿತು. ಆಮೇಲೆ ಹಾಲಿನ ಸಂಕಟವನ್ನು ಅದು ಕುದಿಯುತ್ತಿರುವಾಗ ನೋಡಿ ನೀರು ತನ್ನನ್ನೇ ಅಗ್ನಿಯಲ್ಲಿ ವಿಸರ್ಜಿಸಿತು, ಬಾಷ್ಪವಾಯಿತು. ಆಗ ಕುದಿಯುತ್ತಿರುವ ಹಾಲು ತನ್ನ ಸ್ನೇಹಿತನ ದುಃಖವನ್ನು ಕಂಡು ಸಹಿಸಲಾರದೆ ತನ್ನನ್ನೇ ಅಗ್ನಿಯಲ್ಲಿ ಬಲಿಕೊಡಲು ಸಿದ್ಧವಾಯಿತು. ಕುದಿಯುವ ಹಾಲು ಪಾತ್ರೆಯಿಂದ ಹೊರಗೆ ಉಕ್ಕುವುದು. ಆದರೆ ಪುನಃ ತನ್ನ ಸ್ನೇಹಿತ ನೀರಿನ ಜೊತೆ ಒಂದಾಗಿದ್ದರಿಂದ ಕುದಿಯುವ ಹಾಲಿಗೆ ನೀರು ಸುರಿದರೆ ಶಾಂತವಾಯಿತು. ಸದ್ಗುಣಿಗಳ ಸ್ನೇಹ ಈ ರೀತಿಯಾಗಿ ದೃಢ ಮತ್ತು ಅನುಕಂಪಯುಕ್ತವಾಗಿ ಇರುತ್ತದೆ. ಪ್ರತಿದಿನ ಅಡುಗೆಯ ಮನೆಯಲ್ಲಿ ನಡೆಯುವ ಈ ಸಾಮಾನ್ಯ ಘಟನೆ ನಿಜವಾದ ಸ್ನೇಹದ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಸುಖ ಸಂಪತ್ತುಗಳಿರುವಾಗ ಅನೇಕ ಸ್ನೇಹಿತರಿರುತ್ತಾರೆ. ಇವರೆಲ್ಲ ಸಮಯ ಸಾಧಕರು, ಇವರು ವಿಶ್ವಾಸಾರ್ಹರಲ್ಲ. ದುಃಖ ಸಂಕಟಗಳಲ್ಲಿ ಯಾರು ತಮ್ಮ ಪ್ರೀತಿ ಸಹಾನುಭೂತಿಯನ್ನು ಬಿಟ್ಟುಕೊಡುವುದಿಲ್ಲವೋ ಮತ್ತು ಸಹಾಯ ಮಾಡುವುದಕ್ಕೆ

ತತ್ಪರರಾಗಿರುತ್ತಾರೋ ಅವರೇ ನಿಜವಾದ ಮಿತ್ರರು. ಅಂತಹ ಉದಾರ ಹೃದಯಿಗಳು ನಿಸ್ಪೃಹರು ವಿರಳ. ಅಂತಹ ಇಬ್ಬರು ಮೂವರು ಮಿತ್ರರಿದ್ದರೆ ಸಾಕು, ಜೀವನದಲ್ಲಿ ಎಂಥ ಕಷ್ಟವನ್ನಾದರೂ ಎದುರಿಸಬಹುದು.

0: ಇದುವರೆಗೂ ಭರ್ತೃಹರಿಯ ನೀತಿ ಶತಕ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
2: ಜೀರೋ.
1: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
3: ಅಥವಾ MCA ಮಾಡಬೇಕಾ? PGCET ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
4: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ PGCET ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
3: June 8 and 9 ಬೆಳಿಗ್ಗೆ 9:00 ಸಂಜೆ 4:00 ಈಗಲೇ ರಿಜಿಸ್ಟರ್ ಮಾಡಿ.
0: ಆತ್ಮೀಯ ಕೇಳುಗರೇ, ಇನ್ನು ಮುಂದೆ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರದು. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
5: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿ.
6: June 3 ದಿನದ ಪ್ರಾರಂಭದ ಚಿಂತನೆ. ನಿಮ್ಮ ನಂಬಿಕೆ ಜೀವಂತಿಕೆಯಿಂದ ಪುಟಿಯುತ್ತಿರಬೇಕು. ಇದನ್ನು ನೆನಪಿನಲ್ಲಿರಿಸು. ಅರಿವಿನಾ ಕಣ್ಗಳನ್ನು ತೆರೆದು ನಿನ್ನಯ ರಾಜ್ಯದೊಳಗೆ ಕ್ಷೇಮದಿ ಇರಿಸು ಎನ್ನ ದೊರೆಯೇ. ಸಂದೇಹ ಜೀವನದ ಗೊಂದಲಕ್ಕೆ ತಾವಿಲ್ಲದಲ್ಲಿ ನನ್ನನ್ನು ಇರಿಸು ಎಂದೊರೆಯುವೆ. ಕಲಿವ ಪಾಠ: ನಿಮ್ಮ ನಂಬಿಕೆಯು ದೇವರ ಗರ್ಭಗುಡಿಯಲ್ಲಿ ಆರದೆ ಪ್ರತಿ ಕ್ಷಣವೂ ಉರಿಯುತ್ತಿರುವ ನಂದಾದೀಪದಂತೆ ಇರಬೇಕು. ಅದು ನಿಮಗೆ ಮಾತ್ರ ಧನ್ಯತೆ ತರುವುದಲ್ಲ, ಇತರರನ್ನೂ ಧನ್ಯರನ್ನಾಗಿಸುವುದು. ಯಾವುದೇ ಅನುಮಾನ, ಪ್ರಶ್ನೆ, ಹಿಂಜರಿತಗಳು ನಿಮ್ಮ ಮನಸ್ಸಿನಲ್ಲಿ ಇರಬಾರದು. ಮಾನವ ಜೀವನದ ಅತ್ಯಂತ ದೊಡ್ಡ ಶತ್ರುವೇ ಈ ಸಂದೇಹ ಎಂಬುದು. ಅರಿವಿನ ಬೆಳಕಿನಲ್ಲಿ ನಾವು ಅದನ್ನು ಹೋಗಲಾಡಿಸಿಕೊಳ್ಳಬಹುದು. ಪ್ರಾರ್ಥನೆ: ವಿಫಲಗೊಳಿಸದ ಎನ್ನ ಆಧಾರ ನೀನೇ, ಹೇ ದೇವ ನೀನೆನ್ನ ಬಲದ ಮೂಲ. ಹೃದಯದಲ್ಲಿ ನಂಬಿಕೆಯ ಹಣತೆಯನ್ನು ಉರಿಸು. ನನ್ನೆಲ್ಲ ಸಂದೇಹ ಪ್ರಶ್ನೆ ಪುಂಖೆಗಳೆಲ್ಲ ಬೂದಿಯಾಗಲಿ ಅದರ ಜ್ವಾಲೆಯೊಳಗೆ. ಎನ್ನ ಅವಲಂಬನೆಯು ಎಲ್ಲ ಕಾಲಕ್ಕೂ ನೀನೆ. ನಿನ್ನಲ್ಲಿ ಪಡೆವೆನ ಶಾಂತಿ ವಿಶ್ರಾಂತಿ.
0: ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಕೇಳಿದಿರಿ. ಅನುವಾದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರದು. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
7: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ,
2: ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
7: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ. ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿವೆ.

0: ಇಲ್ಲಿವರೆಗೂ ಜಾನಪದ ಗೀತೆಗಳನ್ನ ಕೇಳಿದಿರಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
2: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
4: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮತ್ತು ಫ್ರೀ ಫುಡ್ ಕೂಡ.
3: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ರವರೆಗೆ ಈಗಲೇ ರಿಜಿಸ್ಟರ್ ಮಾಡಿ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
5: Every child is born curious. As parents, we want to give them a place where they can explore, learn and truly grow. Welcome to Gopalaswamy Shishuvihara Nursery, Primary and Higher Primary School, Lakshmipuram, Mysuru. Here, learning is a joyful, innovative and creative journey with focus on the art of better learning, shaping the little minds by combining classroom activities with fun outdoor learning. With our dedicated team, your child receives loving individual attention and guidance, a strong foundation in general knowledge and value-based education, safe and reliable transport facilities. Let your child start a wonderful journey of self-discovery, learning to lead and serve. Admission are now open for preschool, LKG, UKG and first standard to 7th standard. Seats are limited, so hurry up. For more details, contact 9620228026 or 9731121638 or 9620228187.
0: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಮಾ ಅವರ ಶ್ರೀರಾಮಕೃಷ್ಣ ವಚನ ವೇದ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
6: ಶ್ರೀರಾಮಕೃಷ್ಣ ವಚನ ವೇದ 46, ಶ್ರೀರಾಮಕೃಷ್ಣರು ಮತ್ತು ಡಾಕ್ಟರ್ ಸರ್ಕಾರ. 23 ಅಕ್ಟೋಬರ್ 1885, ಆಶ್ವೀಜ ಶುಕ್ಲ ಪೂರ್ಣಿಮೆ, ಶುಕ್ರವಾರ. ಘಂಟೆ ಬೆಳಗಿನ 10. ಪರಮಹಂಸರು ಶ್ಯಾಮಪುಕುರದ ಬಾಡಿಗೆ ಮನೆಯಲ್ಲಿ ಮಾಸ್ಟರೊಡನೆ ಮಾತುಕತೆಯಾಡುತ್ತಿದ್ದಾರೆ. ಆತ ಅವರ ಕಾಲಿಗೆ ಮೋಟು ಕಾಲು ಚೀಲವನ್ನು ಹಾಕುತ್ತಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತ, ನನ್ನ ಮಫ್ಲರನ್ನು 2 ಭಾಗ ಮಾಡಿ ಅದನ್ನೇ ಏಕೆ ಮೋಟು ಕಾಲು ಚೀಲದ ಹಾಗೆ ಸುತ್ತಬಾರದು? ಅದು ಒಳ್ಳೆ ಶಾಖ ಕೊಡುತ್ತದೆ. ಮಾಸ್ಟರ್ ನಕ್ಕ. ಪರಮಹಂಸರು ಹಿಂದಿನ ರಾತ್ರಿ ಬಹಳ ಹೊತ್ತಿನವರೆಗೆ ಡಾಕ್ಟರ್ ಸರ್ಕಾರನೊಡನೆ ಮಾತನಾಡಿದರು. ಅವರು ಅವನ ಮಾತೆತ್ತಿ ನಗುತ್ತಾ ನಗುತ್ತಾ ಹೇಳುತ್ತಿದ್ದಾರೆ, ನಿನ್ನೆ ಯಾವ ರೀತಿಯಾಗಿ ತೂಹು ತೂಹು ಎಂಬ ವಿಷಯವಾಗಿ ಆತನಿಗೆ ತಿಳಿಸಿದೆ? ನಿನ್ನೆ ಪರಮಹಂಸರು ಡಾಕ್ಟರಿಗೆ ಹೇಳಿದರು. ಜನರು ತ್ರಿತಾಪಗಳಿಂದ ನರಳುತ್ತಿದ್ದರೂ ತಾವು ಆನಂದದಿಂದ ಇದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ ಅಂತ. ಅದನ್ನು ಚಿಕ್ಕ ನರೇನ್ ಪರಮಹಂಸರಿಗೆ ಜ್ಞಾಪಕಪಡಿಸಿದ. ಆತ ಹೇಳಿದ, ನೀವು ಕೈಗೆ ಮುಳ್ಳುಗೀರಿ ರಕ್ತ ಸುರಿಯುತ್ತಿರುವುದರ ವಿಷಯ ಮತ್ತು ಆ ಮುಳ್ಳನ್ನು ಜ್ಞಾನಾಗ್ನಿಯಲ್ಲಿ ಸುಡಬೇಕು ಎಂಬ ವಿಷಯ ಹೇಳಿದ್ದೀರಲ್ಲ, ಅವು ಬಹಳ ಸೊಗಸಾದ ವಿಷಯಗಳು. ಶ್ರೀರಾಮಕೃಷ್ಣರು, ಇವೆಲ್ಲ ನನ್ನ ಪ್ರತ್ಯಕ್ಷ ಅನುಭವಕ್ಕೆ ಬಂದ ವಿಷಯಗಳು. ಒಮ್ಮೆ ನಾನು ಕುಟೀರದ ಹಿಂಭಾಗದಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ದೇಹವೆಲ್ಲ ಹೋಮಾಗ್ನಿ ಜ್ವಾಲೆಯ ತರ ಹಾಗೆ ಪ್ರಜ್ವಲಿಸಲಾರಂಭಿಸಿತು. ಪದ್ಮಲೋಚನ ಒಮ್ಮೆ ನನಗೆ ಪಂಡಿತರ ಒಂದು ಸಭೆ ಸೇರಿಸಿ ಅದರಲ್ಲಿ ನಿಮ್ಮ ಆಧ್ಯಾತ್ಮಿಕ ಅನುಭವಗಳನ್ನೆಲ್ಲ ಡಂಗುರ ಹೊಡೆಯಲು ಹೋಗುತ್ತೇನೆ ಅಂತ ಹೇಳಿದ. ಆದರೆ ಹಾಗೆಂದ ಸ್ವಲ್ಪ ದಿನಗಳಲ್ಲೇ ದೇಹತ್ಯಾಗ ಮಾಡಿಬಿಟ್ಟ. ಗಂಟೆ 11 ಪರಮಹಂಸರ ದೇಹಾರೋಗ್ಯದ ವರದಿ ಒಪ್ಪಿಸಲು ಮಾಸ್ಟರ್ ಡಾಕ್ಟರ್ ಸರ್ಕಾರನ ಮನೆಗೆ ಬಂದಿದ್ದಾನೆ. ಆತ ಬಹಳ ಉತ್ಸುಕತೆಯಿಂದ ವರದಿಯನ್ನೆಲ್ಲ ಕೇಳಲಾರಂಭಿಸಿದ. ಡಾಕ್ಟರ್ ನಗುತ್ತ, ನಿನ್ನೆ ಹೇಗೆ ನಾನು ಸರಿಯಾಗಿ ಹೇಳಿದೆ? ತುಹು ತುಹು ಅಂತ ಹೇಳಬೇಕಾದರೆ ಒಳ್ಳೆ ನಿಪುಣ ಹತ್ತಿ ಬಿಡಿಸುವವರ ಕೈಗೆ ಬೀಳಬೇಕಾಗುತ್ತದೆ ಅಂತ. ಮಾಸ್ಟರ್, ಹೌದು ನಿಜ, ಸಮರ್ಥ ಗುರುವಿನ ಕೈಗೆ ಬೀಳದೇ ಇದ್ದರೆ ಅಹಂಕಾರ ಹೋಗುವುದಿಲ್ಲ. ಅವರು ಭಕ್ತಿಯ ಸಂಬಂಧವಾಗಿ ಎಷ್ಟು ಚೆನ್ನಾಗಿ ಮಾತನಾಡಿದರು. ಭಕ್ತಿ ಹೆಂಗಸಿನಂತೆ ಅಂತಃಪುರಕ್ಕೆ ಹೋಗಬಲ್ಲದು. ಡಾಕ್ಟರ್, ಹೌದು ಅದು ಬಹಳ ಸೊಗಸಾದ ಮಾತು, ಆದರೆ ಹಾಗೆಂದು ಜ್ಞಾನವನ್ನು ವರ್ಜಿಸಿ ಬಿಡುವುದಕ್ಕಾಗುವುದಿಲ್ಲ. ಮಾಸ್ಟರ್, ಅವರು ಅದನ್ನು ವರ್ಜಿಸಿ ಬಿಡಬೇಕು ಅಂತಲೇನೋ ಹೇಳುತ್ತಿಲ್ಲವಲ್ಲ, ಅವರು ಜ್ಞಾನ ಭಕ್ತಿ ಸಾಕಾರ ನಿರಾಕಾರ ಎಲ್ಲವನ್ನೂ ಸ್ವೀಕರಿಸುತ್ತಾರೆ. ಅವರು ಹೇಳುತ್ತಿದ್ದಾರೆ, ಭಕ್ತಿಯ ಶೈತ್ಯದಿಂದ ಒಂದು ಕಿಂಚಿತ್ ಭಾಗ ಸಾಕಾರ ರೂಪವನ್ನು ತಾಳುತ್ತದೆ, ಜ್ಞಾನ ಸೂರ್ಯ ಉದಯಿಸಿದೊಡನೆಯೇ ಆ ಸಾಕಾರ ರೂಪವು ಕರಗಿ ನಿರಾಕಾರವಾಗುತ್ತದೆ. ಅಂದರೆ ಭಕ್ತಿ ಯೋಗದಿಂದ ಸಾಕಾರದ ಅನುಭವ, ಜ್ಞಾನ ಯೋಗದಿಂದ ನಿರಾಕಾರದ ಅನುಭವ. ಭಗವಂತ ತಮ್ಮ ಹತ್ತಿರವೇ ಇರುವಂತೆ ಅವರು ಸತತ ಆತನೊಡನೆ ಮಾತನಾಡುತ್ತಿರುವುದು ನಿಮ್ಮ ಗಮನಕ್ಕೆ ಆಗಲೇ ಬಂದಿರಬೇಕು. ಗಂಟಲು ನೊಂದಾಗ ಅವರು ಚಿಕ್ಕ ಮಕ್ಕಳ ಹಾಗೆ ತಾಯೇ ಬಹಳವಾಗಿ ನೋಯುತ್ತಿದೆ ಅಂತ ಹೇಳುತ್ತಾರೆ. ಅವರ ಬುದ್ಧಿ ಎಷ್ಟು ಸೂಕ್ಷ್ಮವಾದ್ದು. ಮ್ಯೂಸಿಯಂನಲ್ಲಿ ಒಂದು ಮಮ್ಮಿಯನ್ನು ನೋಡಿದರು. ಒಡನೆಯೇ ಸಾಧು ಸಂಘದಿಂದ ಆಗುವ ಫಲವೇನು ಎಂಬುದಕ್ಕೆ ಅದನ್ನು ಉದಾಹರಣೆಯಾಗಿ ಕೊಟ್ಟು ಬಿಟ್ಟರು. ಜೀವಿ ಕಲ್ಲಿನ ಸಂಪರ್ಕದಿಂದ ಯಾವ ರೀತಿಯಾಗಿ ಕಲ್ಲಾಗಿ ಬಿಟ್ಟಿದೆಯೋ ಅದೇ ರೀತಿಯಾಗಿ ಮನುಷ್ಯ ಸಾಧು ಸಂಪರ್ಕದಿಂದ ಸಾಧು ಆಗಿ ಬಿಡುತ್ತಾನೆ. ಡಾಕ್ಟರ್, ನಿನ್ನೆ ಈಶಾನ ಬಾಬು ಅವತಾರ ಅವತಾರ ಅಂತಲೇ ಇದ್ದ. ಏನದು ಮನುಷ್ಯನನ್ನು ಭಗವಂತ ಅಂತ ಕರೆಯುವುದು? ಮಾಸ್ಟರ್, ಪ್ರತಿಯೊಬ್ಬನಿಗೂ ಒಂದೊಂದರಲ್ಲಿ ವಿಶ್ವಾಸ, ಅದನ್ನೇಕೆ ಕೆಣಕುವುದಕ್ಕೆ ಹೋಗಬೇಕು? ಡಾಕ್ಟರ್, ಹೌದು ಅದರಿಂದೇನು ಪ್ರಯೋಜನ? ಮಾಸ್ಟರ್, ಒಬ್ಬ ತನ್ನ ಸ್ನೇಹಿತ ಹೇಳಿದ ಹಾಗೆ ಪೇಪರ್ನಲ್ಲಿ ಮನೆ ದಿಢೀರ್ ಎಂಬುದಾಗಿ ಮುರಿದು ಬಿದ್ದ ಸಮಾಚಾರ ಇಲ್ಲದಿರುವುದನ್ನು ನೋಡಿ ಆತನನ್ನು ನಂಬದೇ ಹೋದದರ ವಿಷಯವಾಗಿ ನಮಗೆ ತಿಳಿಸಿ ನಮ್ಮನ್ನೆಲ್ಲ ಎಷ್ಟೊಂದಾಗಿ ನಗಿಸಿದರು. ಡಾಕ್ಟರ್ ಸರ್ಕಾರ ಬಾಯಿ ತೆರೆಯದೆ ಸುಮ್ಮನೆ ಕುಳಿತಿದ್ದಾನೆ. ಪರಮಹಂಸರು ಆತನಿಗೆ ಹೇಳಿದ್ದರು, ನಿನ್ನ ಸೈನ್ಸ್ ಪುಸ್ತಕದಲ್ಲಿ ಅವತಾರದ ವಿಷಯವಾಗಿ ಏನೂ ಬರೆದಿಲ್ಲ, ಆದ್ದರಿಂದ ಅವತಾರ ಎಂಬುದು ಇಲ್ಲ ಎಂದು ನೀನು ಹೇಳುತ್ತಿದ್ದೀಯೇ ಅಂತ. ಸಮಯ ನಡುಹಗಲು. ಡಾಕ್ಟರ್ ಸರ್ಕಾರ ಮಾಸ್ಟರೊಡನೆ ಗಾಡಿಯಲ್ಲಿ ಕುಳಿತುಕೊಂಡ. ಕೆಲವು ರೋಗಿಗಳನ್ನು ನೋಡಿದ ಮೇಲೆ ಪರಮಹಂಸರನ್ನು ನೋಡುತ್ತಾನೆ. ಡಾಕ್ಟರ್ ಅಂದು ಗಿರೀಶನ ಆಹ್ವಾನಕ್ಕೆ ಅನುಗುಣವಾಗಿ ಬುದ್ಧಲೀಲೆಯ ಅಭಿನಯವನ್ನು ನೋಡಿ ಬಂದಿದ್ದ. ಆತ ಮಾಸ್ಟರಿಗೆ ಹೇಳಿದ, ಬುದ್ಧನನ್ನು ದಯೆಯ ಅವತಾರ ಅಂತ ಹೇಳಿದ್ದರೆ ಚೆನ್ನಾಗಿತ್ತು, ಅದಕ್ಕೆ ಬದಲು ವಿಷ್ಣುವಿನ ಅವತಾರ ಅಂತ ಗಿರೀಶ ಏಕೆ ಹೇಳಿದ? ಡಾಕ್ಟರ್ ಮಾಸ್ಟರನ್ನು ಕಾರ್ನ್ವಾಲಿಸ್ ಚೌಕದ ಹತ್ತಿರ ಇಳಿಸಿಬಿಟ್ಟ. ಗಂಟೆ 3:00. ಪರಮಹಂಸರು ಮಗುವಿನಂತೆ ಆಗಾಗ ಡಾಕ್ಟರ್ ಎಷ್ಟು ಹೊತ್ತಿಗೆ ಬರುತ್ತಾನೆ, ಗಂಟೆ ಎಷ್ಟಾಯಿತು ಎಂಬುದಾಗಿ ಕೇಳುತ್ತಿದ್ದಾರೆ. ಡಾಕ್ಟರ್ ಇಂದು ಸಾಯಂಕಾಲದ ಮೇಲೆ ಬರುತ್ತಾನೆ. ಇದ್ದಕ್ಕಿದ್ದ ಹಾಗೆ ಪರಮಹಂಸರಿಗೆ ಬಾಲಕನ ಅವಸ್ಥೆ ಬಂದು ಬಿಟ್ಟಿದೆ. ತಲೆದಿಂಬನ್ನು ತಮ್ಮ ತೋಳುಗಳ ಮೇಲೆ ಇಟ್ಟುಕೊಂಡಿದ್ದಾರೆ. ವಾತ್ಸಲ್ಯ ಪ್ರೇಮದಿಂದ ತುಂಬಿ ತುಳುಕಾಡುತ್ತಾ ತಾಯಿ ಮಗುವಿಗೆ ಹಾಲು ಕೊಡುವ ರೀತಿಯಲ್ಲಿ ಈಗ ಆ ದಿಂಬನ್ನು ಎದೆಗೊಪ್ಪಿಕೊಂಡು ಭಾವಾವಿಷ್ಟರಾಗಿದ್ದಾರೆ. ಮಕ್ಕಳ ಹಾಗೆ ನಗುತ್ತಿದ್ದಾರೆ. ಮೈಮೇಲೆ ಬಟ್ಟೆಯನ್ನು ಯಾವುದೋ ರೀತಿಯಲ್ಲಿ ಹಾಕಿಕೊಂಡಿದ್ದಾರೆ. ಭಕ್ತರು ಆಶ್ಚರ್ಯಚಕಿತರಾಗಿ ಅವರ ಕಡೆ ನೋಡುತ್ತಿದ್ದಾರೆ. ಸ್ವಲ್ಪ ಹೊತ್ತಾದ ನಂತರ ಅವರ ಭಾವ ಇಳಿಮುಖವಾಯಿತು. ಈಗ ಅವರ ಆಹಾರದ ಸಮಯವಾಯಿತು. ಅವರು ಸ್ವಲ್ಪ ರವೆ ಪಾಯಸ ಕುಡಿದರು. ಪರಮಹಂಸರು ಮಾಸ್ಟರೊಡನೆ ಅತಿ ಗುಹ್ಯ ವಿಷಯಗಳನ್ನು ಈಗ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಏಕಾಂತವಾಗಿ ಮಾಸ್ಟರಿಗೆ, ಈಗ ತಾನೇ ಬಂದಿದ್ದ ಭಾವಾವಸ್ಥೆಯಲ್ಲಿ ನಾನು ಏನೇನನ್ನು ನೋಡಿದೆ ಎಂಬುದು ನಿನಗೆ ಗೊತ್ತೇ? ಸಿಹೋರಿಗೆ ಹೋಗುವ ರಸ್ತೆಯಲ್ಲಿ ಸಿಗುವ 7-8 ಮೈಲಿ ವಿಸ್ತಾರದ ಮೈದಾನ ಕಾಣಿಸಿಕೊಂಡಿತು. ಅಲ್ಲಿ ನಾನೊಬ್ಬನೇ ವಿನ ಬೇರೆ ಯಾರೂ ಇರಲಿಲ್ಲ. ನಾನು ಒಮ್ಮೆ ಪಂಚವಟಿಯಲ್ಲಿ 16 ವರ್ಷದ ಒಬ್ಬ ಪರಮಹಂಸನನ್ನು ನೋಡಿದ್ದೇನಲ್ಲ, ಅವನ ಹಾಗೆಯೇ ಒಬ್ಬ ಅಲ್ಲಿ ಕಾಣಿಸಿಕೊಂಡ. ಸುತ್ತಮುತ್ತಲೂ ಆನಂದದ ಮುಗಿಲು ಕವಿದಿದ್ದಿತು. ಅದರೊಳಗಿನಿಂದ 13-14 ವಯಸ್ಸಿನ ಹುಡುಗ ಹೊರಕ್ಕೆ ಬಂದ. ಆತನ ಮುಖದ ಕಡೆ ನೋಡಿದೆ, ಪೂರ್ಣ ನದರ ಆಗಿತ್ತು. ನಾವಿಬ್ಬರೂ ದಿಗಂಬರರಾಗಿರುವಂತೆ ಕಂಡಿತು. ಬಳಿಕ ಇಬ್ಬರೂ ಆನಂದದಿಂದ ಮೈದಾನದಲ್ಲಿ ಓಡಾಡಲು ಮತ್ತು ಆಟವಾಡಲು ಆರಂಭಿಸಿದೆವು. ಓಡಾಡಿ ಓಡಾಡಿ ಪೂರ್ಣನಿಗೆ ಬಾಯಾರಿಕೆ ಆಗಿಬಿಟ್ಟಿತು. ಆಗ ಒಂದು ಪಾತ್ರೆಯಲ್ಲಿ ನೀರು ತಂದು ತಾನೂ ಕುಡಿದು ನನಗೂ ಕೊಡಲು ಬಂದ. ನಾನು ಹೇಳಿದೆ, ನಿನ್ನ ಉಚ್ಚಿಷ್ಟವನ್ನು ನಾನು ಕುಡಿಯಲಾರೆ. ಆತ ನಗುತ್ತಾ ನಗುತ್ತಾ ಗ್ಲಾಸನ್ನು ತೊಳೆದು ಬೇರೊಂದು ಗ್ಲಾಸು ನೀರನ್ನು ತಂದುಕೊಟ್ಟ. ಪರಮಹಂಸರು ಮತ್ತೆ ಸಮಾಧಿಸ್ಥರಾಗಿದ್ದಾರೆ. ಸ್ವಲ್ಪ ಹೊತ್ತು ಕಳೆದ ನಂತರ ಪ್ರಕೃತಿಸ್ಥರಾಗಿ ಮತ್ತೆ ಮಾಸ್ಟರೊಡನೆ ಮಾತನಾಡುತ್ತಿದ್ದಾರೆ ಶ್ರೀರಾಮಕೃಷ್ಣರು. ನನ್ನ ಮನಸ್ಸು ಬದಲಾವಣೆಯನ್ನು ಹೊಂದುತ್ತಿದೆ. ಪ್ರಸಾದಕ್ಕೆ ಮನ್ನಣೆ ತೋರಿಸುವ ಅವಸ್ಥೆ ನನ್ನನ್ನು ಬಿಟ್ಟು ಹೊರಟು ಹೋಗಿಬಿಟ್ಟಿದೆ. ಸತ್ಯ ಮಿಥ್ಯ ಎರಡೂ ಒಂದಾಗಿ ತೋರುತ್ತಿದೆ. ಈ ಸ್ವಲ್ಪ ಹೊತ್ತಿನ ಹಿಂದಿನ ಅವಸ್ಥೆಯಲ್ಲಿ ನಾನು ಇನ್ನೂ ಏನು ನೋಡಿದೆ ಗೊತ್ತೇ? ಭಗವತ್ ರೂಪವನ್ನು, ಭಗವತಿಯ ಮೂರ್ತಿಯನ್ನು. ಆಕೆ ಗರ್ಭಿಣಿಯಾಗಿದ್ದಳು. ಮಗುವನ್ನು ಹೆತ್ತು ಅದನ್ನು ನುಂಗಲಾರಂಭಿಸಿದಳು. ಆಕೆಯ ಬಾಯ ಒಳಕ್ಕೆ ಹೋಗುತ್ತಿದ್ದ ಆ ಮಗುವಿನ ಭಾಗವೆಲ್ಲ ಶೂನ್ಯವಾಗಿ ಬಿಡುತ್ತಿತ್ತು. ಎಲ್ಲವೂ ಶೂನ್ಯ ಅಂತ ಆಕೆ ತೋರಿಸಲಾರಂಭಿಸಿದಳು. ಆಕೆ ಹೇಳುತ್ತಿರುವ ಹಾಗೆ ಕಂಡಿತು, ಬಾ ಬಾ ಮಾಯಾ ಮಂತ್ರವೇ ಬಾ ಬಾ ಅಂತ. ಐಂದ್ರಜಾಲಿಕನೇ ಸತ್ಯ, ಉಳಿದುವೆಲ್ಲ ಅನಿತ್ಯ ಎಂಬ ಪರಮಹಂಸರ ಮಾತು ಮಾಸ್ಟರ ಜ್ಞಾಪಕಕ್ಕೆ ಬಂತು. ಶ್ರೀರಾಮಕೃಷ್ಣರು, ಒಳ್ಳೆಯದು. ಆ ಸಲ ನಾನು ಪೂರ್ಣನನ್ನು ಆಕರ್ಷಿಸಲು ಪ್ರಯತ್ನ ಮಾಡಿದೆ, ಆದರೆ ಜಯಶೀಲನಾಗಲಿಲ್ಲವಲ್ಲ, ಏಕೆ? ಇದು ನನ್ನ ಶಕ್ತಿಯ ಸಂಬಂಧವಾಗಿ ಸಂದೇಹವನ್ನು ತರುತ್ತಿದೆ. ಮಾಸ್ಟರ್, ಅವೆಲ್ಲ ಪವಾಡಗಳು. ಶ್ರೀರಾಮಕೃಷ್ಣರು, ಪಕ್ಕಾ ಪವಾಡಗಳೇ. ಮಾಸ್ಟರ್, ನಾವು ನಿಮ್ಮೊಡನೆ ಅಧರಸೇನನ ಮನೆಯಿಂದ ಹೊರಟು ಬಂಡಿಯಲ್ಲಿ ಕುಳಿತು ಬರುತ್ತಿದ್ದಾಗ ಒಂದು ಸೀಸೆ ಒಡೆದು ಹೋದುದು ನಿಮಗೆ ಜ್ಞಾಪಕದಲ್ಲಿರಬೇಕು. ಆಗ ನಮ್ಮಲ್ಲಿ ಒಬ್ಬರು ನಿಮ್ಮನ್ನು ಕೇಳಿದೆವು, ಹೀಗಾದ್ದರಿಂದ ನಮಗೇನಾದರೂ ತೊಂದರೆ ಬರುವುದೇ? ನಿಮ್ಮ ಅಭಿಪ್ರಾಯವೇನು? ನೀವು ಹೇಳಿದಿರಿ, ಬೇಕಾದ್ದು ಬರಲಿ, ಅದಕ್ಕೇಕೆ ನಾನು ಮನಸ್ಸು ಕೊಡಲು ಹೋಗಲಿ? ಹಾಗೆಲ್ಲ ಮಾಡಲು ಹೋದರೆ ಪವಾಡ ತೋರಿಸಿದಂತಾಗುತ್ತದೆ. ಶ್ರೀರಾಮಕೃಷ್ಣರು, ಹೌದು, ಜನರು ತಮ್ಮ ಮಕ್ಕಳ ರೋಗ ಗುಣವಾಗಲೆಂದು ಅವನ್ನು ಹರಿನಾಮ ಕೀರ್ತನೆ ನಡೆಯುವ ಸ್ಥಳದಲ್ಲಿ ಉರುಳಿಸುತ್ತಾರೆ, ಅಥವಾ ಮಂತ್ರತಂತ್ರಗಳಿಂದಲೂ ರೋಗವನ್ನು ಗುಣಪಡಿಸಲು ಪ್ರಯತ್ನಿಸುತ್ತಾರೆ. ಇವೆಲ್ಲ ಪವಾಡಗಳೇ. ಯಾರು ಇನ್ನೂ ಆಧ್ಯಾತ್ಮಿಕ ಜೀವನದ ಅತ್ಯಂತ ಕೆಳಹಂತದಲ್ಲಿದ್ದಾರೋ ಕೇವಲ ಅವರು ಮಾತ್ರವೇ ರೋಗ ಗುಣಪಡಿಸುವಂತೆ ಭಗವಂತನಿಗೆ ಮೊರೆಯಿಟ್ಟುಕೊಳ್ಳುತ್ತಾರೆ. ಸಾಯಂಕಾಲವಾಗಿದೆ. ಪರಮಹಂಸರು ತಮ್ಮ ಹಾಸಿಗೆಯ ಮೇಲೆ ಕುಳಿತು ಭಗವತಿಯ ಧ್ಯಾನ ಮತ್ತು ನಾಮಜಪ ಮಾಡುತ್ತಿದ್ದಾರೆ. ಭಕ್ತರಲ್ಲಿ ಅನೇಕರು ಅವರ ಹತ್ತಿರ ನಿಶ್ಶಬ್ದರಾಗಿ ಕುಳಿತಿದ್ದಾರೆ. ಲಾಟು, ಶಶಿ, ಶರಶ್ಚಂದ್ರ, ಚಿಕ್ಕನರೇನ್, ಪಲ್ಟು, ಭೂಪತಿ, ಗಿರೀಶ ಮತ್ತು ಇನ್ನೂ ಕೆಲವರು ಅಲ್ಲಿ ಕುಳಿತಿದ್ದಾರೆ. ಸ್ಟಾರ್ ಥಿಯೇಟರ್ನ ರಾಮತಾರಣ ಎಂಬುವನು ಗಿರೀಶನೊಡನೆ ಬಂದಿದ್ದಾನೆ. ಆತ ಹಾಡುವುದರಲ್ಲಿದ್ದಾನೆ. ಕೆಲವು ನಿಮಿಷಗಳ ನಂತರ ಡಾಕ್ಟರ್ ಸರ್ಕಾರನೂ ಬಂದು ಒಂದು ಕಡೆ ಕುಳಿತುಕೊಂಡ. ಡಾಕ್ಟರ್ ಸರ್ಕಾರ ಪರಮಹಂಸರಿಗೆ, ನಿನ್ನೆ ರಾತ್ರಿ 3 ಗಂಟೆ ಸಮಯದಲ್ಲಿ ನನಗೆ ನಿಮ್ಮ ಯೋಚನೆ ಹತ್ತಿಬಿಟ್ಟಿತು. ಆಗ ಮಳೆಯಾಗುತ್ತಿತ್ತು, ಯೋಚಿಸಲಾರಂಭಿಸಿದೆ. ಅವರ ಕೊಠಡಿಯ ಕಿಟಕಿ ಬಾಗಿಲುಗಳು ಮುಚ್ಚಿವೆಯೋ ಇಲ್ಲವೋ ಏನೋ, ಯಾರಿಗೆ ಗೊತ್ತು? ಶ್ರೀರಾಮಕೃಷ್ಣರು, ನಿಜವಾಗಿಯೂ ತಮ್ಮ ಸಂಬಂಧವಾಗಿ ಡಾಕ್ಟರಿಗೆ ಇರುವ ಪ್ರೀತಿ ಮತ್ತು ಯೋಚನಾಪರತೆಯನ್ನು ನೋಡಿ ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಶ್ರೀರಾಮಕೃಷ್ಣರು, ಶರೀರವಿರುವವರೆಗೆ ಅದರ ಗಮನವನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಆದರೆ ನನಗೆ ಕಂಡುಬರುತ್ತದೆ ಈ ಶರೀರ ಆತ್ಮಕ್ಕಿಂತ ಪ್ರತ್ಯೇಕ ಅಂತ. ಕಾಮಕಾಂಚನಾಸಕ್ತಿ ಒಮ್ಮೆಗೆ ನಮ್ಮನ್ನು ಬಿಟ್ಟು ತೊಲಗಿ ಹೋಯಿತು ಅಂದರೆ ಆಗ ಆತ್ಮ ಪ್ರತ್ಯೇಕ, ದೇಹ ಪ್ರತ್ಯೇಕ ಎಂಬುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ತೆಂಗಿನಕಾಯಿಯ ನೀರು ಸಂಪೂರ್ಣವಾಗಿ ಇಂಗಿ ಹೋಯಿತು ಅಂದರೆ ಆಗ ತಿರುಳು ಪ್ರತ್ಯೇಕವಾಗಿ ಬಿಡುತ್ತದೆ, ಕರಟ ಗಿರಟವೆಲ್ಲ ಪ್ರತ್ಯೇಕವಾಗಿ ಬಿಡುತ್ತದೆ. ಆಗ ತೆಂಗಿನಕಾಯಿಯನ್ನು ಅಲ್ಲಾಡಿಸಿದರೆ ತಿರುಳು ಅದರೊಳಗೆ ಟಕಟಕ ಅಂತ ಶಬ್ದ ಮಾಡುತ್ತದೆ. ಅಥವಾ ಇದು ಕತ್ತಿ ಮತ್ತು ಅದರ ಒರೆಯ ಹಾಗೆ. ಒರೆ ಒಂದು ಪ್ರತ್ಯೇಕ ವಸ್ತು, ಕತ್ತಿ ಇನ್ನೊಂದು ಪ್ರತ್ಯೇಕ ವಸ್ತು. ಅದಕ್ಕಾಗಿಯೇ ನಾನು ವಿಶೇಷವಾಗಿ ಈ ದೇಹದ ಅಸ್ವಸ್ಥತೆಯ ಸಂಬಂಧವಾಗಿ ಭಗವತಿಗೆ ಏನೂ ಹೇಳಿಕೊಳ್ಳಲಾರೆ. ಗಿರೀಶ ಭಕ್ತರಿಗೆ, ಪಂಡಿತ ಶಶಧರ ಇವರಿಗೆ, ಪರಮಹಂಸರಿಗೆ ಹೇಳಿದ, ನೀವು ಸಮಾಧಿಯಲ್ಲಿರುವಾಗ ಮನಸ್ಸನ್ನು ದೇಹದ ಕಡೆಗೆ ತಿರುಗಿಸಿಬಿಡಿ, ಹಾಗೆ ಮಾಡಿದರೆ ನಿಮ್ಮ ರೋಗ ಗುಣವಾಗಿ ಬಿಡುತ್ತದೆ. ಆದರೆ ಇವರು ಭಾವಾವಸ್ಥೆಯಲ್ಲಿ ಕಂಡರು, ಈ ದೇಹ ಎಂಬುದು ಮೂಳೆ ಮಾಂಸಗಳ ಕೇವಲ ಒಂದು ಮೂಟೆ ಮಾತ್ರ ಆಗಿರುವುದನ್ನು. ಶ್ರೀರಾಮಕೃಷ್ಣರು, ಒಮ್ಮೆ ಬಹಳ ಕಾಲದ ಹಿಂದೆ ನನಗೆ ದೊಡ್ಡ ಕಾಯಿಲೆ ಬಂದಿತ್ತು. ಕಾಳಿ ದೇವಾಲಯದಲ್ಲಿ ಕುಳಿತುಕೊಂಡಿದ್ದೆ. ರೋಗ ಗುಣಪಡಿಸಿಕೊಡು ಎಂಬುದಾಗಿ ಭಗವತಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಎಂಬ ಇಚ್ಛೆ ಉಂಟಾಯಿತು. ಆದರೆ ನನಗಾಗಿ ನಾನೇ ಪ್ರಾರ್ಥನೆ ಮಾಡಿಕೊಳ್ಳಲಾಗಲಿಲ್ಲ. ನಾನು ಆಕೆಗೆ ಹೇಳಿಕೊಂಡೆ, ಹೇ ತಾಯಿ, ನನ್ನ ರೋಗದ ಸಂಬಂಧವಾಗಿ ನಿನಗೆ ತಿಳಿಸುವ ಹಾಗೆ ಹೃದಯ ನನಗೆ ಹೇಳಿದ್ದಾನೆ ಅಂತ. ಇನ್ನು ಬೇರೆ ಏನೂ ಹೇಳಿಕೊಳ್ಳಲಾಗಲಿಲ್ಲ. ಹಾಗೆ ಆಕೆಗೆ ಹೇಳುತ್ತಾ ಹೇಳುತ್ತಾ ಇದ್ದ ಹಾಗೆಯೇ ಒಡನೆಯೇ ಏಷ್ಯಾಟಿಕ್ ಸೊಸೈಟಿಯ ಮ್ಯೂಸಿಯಂನಲ್ಲಿ ತಂತಿಯಿಂದ ಬಿಗಿದು ನಿಲ್ಲಿಸಿದ್ದ ಮನುಷ್ಯನ ಎಲುಬುಗೂಡಿನ ಚಿತ್ರ ನನ್ನ ಜ್ಞಾಪಕಕ್ಕೆ ಬಂತು. ಒಡನೆಯೇ ಆಕೆಗೆ ಪ್ರಾರ್ಥನೆ ಮಾಡಿದೆ, ಹೇ ತಾಯೇ, ನಿನ್ನ ನಾಮಗುಣ ಕೀರ್ತನೆ ಮಾಡುತ್ತಾ ಕಾಲ ಕಳೆಯಬೇಕು ಎಂಬ ಇಚ್ಛೆ ಇದೆ. ಆದ್ದರಿಂದ ನನ್ನ ಈ ಶರೀರದ ತಂತಿಗಳನ್ನು ಸ್ವಲ್ಪ ಅದರ ಹಾಗೆ ಬಲವಾಗಿ ಬಿಗಿ ಅಂತ. ನನ್ನ ಕೈಯಲ್ಲಿ ಸಿದ್ಧಿಗಳಿಗಾಗಿ ಪ್ರಾರ್ಥಿಸಲಾಗುವುದೇ ಇಲ್ಲ. ಒಮ್ಮೆ ಹೃದಯ ನನಗೆ ಹೇಳಿದ, ಆಗ ನಾನು ಆತನ ಅಂಕೆಯಲ್ಲಿದ್ದೆ, ನಾನು ಹೋಗಿ ಭಗವತಿಯ ಹತ್ತಿರ ಶಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಆತನ ಇಚ್ಛೆಯಂತೆ ನಾನು ದೇವಾಲಯಕ್ಕೆ ಹೋದೆ. 30 ಅಥವಾ 35 ವಯಸ್ಸಿನ ಒಬ್ಬ ವೇಶ್ಯೆ ಅಗ್ನಿಮಾಂದ್ಯವಾದವಳ ಹಾಗೆ ಮಲವಿಸರ್ಜನೆ ಮಾಡುತ್ತಿರುವ ಒಂದು ಅಲೌಕಿಕ ದರ್ಶನವಾಯಿತು. ಸಿದ್ಧಿ ಆಕೆಯ ಮಲಕ್ಕೆ ಸರಿಸಮಾನ ಅಂತ ಭಗವತಿ ನನಗೆ ತಿಳಿಸಿದಳು. ನನಗೆ ಈ ವಿಧವಾದ ಸಲಹೆಯನ್ನು ಇತ್ತುದಕ್ಕೋಸ್ಕರ ಹೃದಯನ ಮೇಲೆ ನನಗೆ ಸ್ವಲ್ಪ ಕೋಪ ಬಂತು. ಈಗ ರಾಮತಾರಣ ಹಾಡಲಾರಂಭಿಸಿದ್ದಾನೆ. ನೋಡಿದುವೆ ನನ್ನ ಸುಮಧುರ ವೀಣೆ ನುಡಿಸುವಲವೇ, ನಿನ್ನ ಕೋಮಲ ಕರದ ಸ್ಪರ್ಶಕ್ಕೆ ಈ ವೀಣೆ ಹೊಮ್ಮಿಸುವ ಅಪೂರ್ವ ರಾಗಗಳನೆ. ಸಡಿಲವಾದರೆ ಶ್ರುತಿಯು ಮೂಕವಪ್ಪೂ ತಂತಿ, ಬಿಗಿಯಾದರವು ಮುರಿದು ಸಿಡಿಯಬಹುದು. ಸಮಶ್ರುತಿಯಲ್ಲಿದ ನುಡಿಸು ಆಗ ರಾಗದ ಹೊನಲು ನೂರಾರು ರೀತಿಯಲ್ಲಿ ಹರಿಯಬಹುದು. ಡಾಕ್ಟರ್ ಗಿರೀಶನಿಗೆ, ಇಲ್ಲ ಇದು ಒಂದು ಹೊಸ ಹಾಡೇನು? ಗಿರೀಶ, ಅಲ್ಲ, ಎಡ್ವಿನ್ ಆರ್ನಾಲ್ಡನ ಭಾವನೆಯನ್ನು ಹೊಂದಿಸಿಕೊಂಡು ರಚಿಸಿದ ಹಾಡು. ರಾಮತಾರಣ ಬುದ್ಧ ಚರಿತೆಯಿಂದ ಹಾಡಲಾರಂಭಿಸಿದ. ಹಾ, ಸುತ್ತುತ್ತಿರುವೆವು ನಾವು ವಿಶ್ರಾಂತಿ ಇನಿತಿಲ್ಲ, ಬಂದುದೆಲ್ಲಿಂದಲೋ ನಡೆವುದೆಲ್ಲೋ, ಸುಖ ದುಃಖಗಳ ಸುಳಿಯ ಎನಿತೋ ಸಲ ಸುತ್ತಿದೆವು, ನಮ್ಮ ಹಾದಿಯ ನೆಲೆಯ ನರಿಯದೆಯೇ ಬಳಸಿದೆವು. ಈ ನಿರರ್ಥಕ ಲೀಲೆಯ ಅರ್ಥವೇನೋ, ಎಚ್ಚರಿದ್ದರೂ ನಾವು ನಿದ್ರಸ್ಥರಂತಿಹೆವು, ಯಾವ ಮಾಯೆಗೂ ನಾವು ಸಿಲುಕಿರುವೆವು. ಈ ಕತ್ತಲೆಂದಿಗೂ ಒಡೆದು ಮೂಡನ ಕಿರಣ ನಮ್ಮ ಬಾಡಿಗೆ ಇನ್ನು ಬಾರದೇನು? ಗುರಿಯಿಲ್ಲ ದಲೆಯುತಿಹ ಗಾಳಿ ಎಂದದಿ ಜೀವ, ತೊಳಲುವೀ ಕರ್ಮಕ್ಕೆ ಕಡೆಯಿಲ್ಲವೇನು? ನಾವು ಯಾರೋ ಏನೋ ಏಕೆ ಬಂದೆವೋ ಇಲ್ಲಿ, ಕೊರೆವ ನೋವಿನ ಗಾಳಿ ಬೀಸುವಲ್ಲಿ. ಎಷ್ಟು ಜನ ತೇಲುವರು, ಒಂದು ಕ್ಷಣ ಸಂತೋಷ ಮರುಕ್ಷಣವೇ ನೋವು, ಒಂದು ಕ್ಷಣವಿದ್ದವರು ಮರುಕ್ಷಣವೇ ಇಲ್ಲ. ನಾವೇಕೆ ಬಂದೆವೋ, ನಾವು ಮಾಡುವುದೇನೋ ತಿಳಿಯಲಿಲ್ಲ. ಕಳೆದ ಜನುಮದ ಪರಿಯ ತಿಳಿಯದಿರುವೆವು ನಾವು, ಹರಿವ ನೀರಿನ ತೆರದಿ ಇನಿತಾದರೂ ನಮಗೆ ವಿಶ್ರಾಂತಿ ಇಲ್ಲ. ಓ ಏಳಿರೋ ಏಳಿ, ಸುತ್ತುವರೆದಿಹ ತಮದ ಪಂಚರದ ಕಂಬಿಗಳ ಕೀಳಿರೋ ಕೀಳಿ. ಎಷ್ಟು ದಿನ ಈ ಬಗೆಯ ಕನಸಿನಲ್ಲಿ ತೇಲುವಿರೋ, ಏಳಿ ಮೇಲೇಳಿ, ಒಮ್ಮೆ ಎದ್ದವರೆಲ್ಲ ಮಲಗಬೇಡಿ. ನೂರು ನೋವಿನ ನಿಬಿಡ ಹೊರೆಯ ಕೊಡವಿರಿ ಇನ್ನು, ಏಳುವರು ಏಳಿ, ಎದ್ದವರು ಮತ್ತೊಮ್ಮೆ ಮಲಗಬೇಡಿ. ಓ ಸ್ವಪ್ರಕಾಶನೇ ಬಾರ, ನಿನ್ನ ಬೆಳಕಿನ ಶೂಲವನು ಮೇಲಕ್ಕೆತ್ತಿ ಗಾಢಾಂಧಕಾರ ಕಳೆಯಬಾರ. ನೀನೆ ಭವತಾರಕನು, ನಮ್ಮೆದೆಯ ಶಕ್ತಿ, ನಿನ್ನಡಿಯ ಗುಡಿಯಲ್ಲಿ ನಮಗಿನ್ನೂ ಮುಕ್ತಿ. ಈ ಹಾಡನ್ನು ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆಯೇ ಪರಮಹಂಸರು ಸಮಾಧಿಸ್ಥರಾದರು.

0: ಇದುವರೆಗೂ ಮಾ ಅವರ ಶ್ರೀರಾಮಕೃಷ್ಣ ವಚನ ವೇದ ಪ್ರಸಾರವಾಯಿತು.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀವ ಬಿಲ್ಲೇ ಬರುತ್ತೆ, ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: Are you looking for a high school that builds bright futures without the heavy pressure? Welcome to Gopalaswamy Shishuvihara High School, English Medium, in Lakshmipuram, Mysuru. We believe education should be effective, enjoyable and stress-free. From the 8th standard right up to the 10th, we provide integrated coaching alongside exclusive training in spoken English, Vedic maths and abacus. We nurture every budding achiever with personal care, offering smart classes and well-equipped science and computer labs, NCC, yoga, karate and meditation for overall growth, scholarships for meritorious students, reliable transport facilities. Plus, give your child a head start with priority admission into our engineering and medical colleges in the future. Admissions are now open for the 8th standard. Seats are limited. So hurry. For more contact, visit us at Lakshmipuram, Mysuru or call today at 9620228026 or 9731121638 or 9620228187.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿ ಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
2: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿ ಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
1: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ ಈಗಲೇ ರಿಜಿಸ್ಟರ್ ಮಾಡಿ.
3: ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ನಿಮ್ಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪಟ್ಟಿಂಗ? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗೋದಿಲ್ಲ, ಸಿಗೋದಿಲ್ಲ.
6: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
4: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
7: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಆಯುಷ್ಮಾನ್ ಭವ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಾಲಿನಿ ಎಸ್ಎಸ್ ಅವರು.
8: ಎಲ್ಲರಿಗೂ ನಮಸ್ಕಾರಗಳು. ಇತ್ತೀಚಿನ ದಿನದಲ್ಲಿ ಸಮಾಜವನ್ನು ಕಾಡುವ ಮತ್ತೊಂದು ಬಹುವಿಧದ ಅಸ್ವಸ್ಥತೆ ಅಂತಂದ್ರೆ ಅದು ಬಂಜೆತನ. ಅದು ಪುರುಷರಲ್ಲಾರು ಆಗ್ಬೋದು ಅಥವಾ ಮಹಿಳೆಯರಲ್ಲಾರು ಆಗ್ಬೋದು. ಆದ್ರೆ ಈ ಬಂಜೆತನ ಹೆಚ್ಚಾಗಕ್ಕೆ ಕಾರಣ ಏನು ಅಂತ ನಾವು ನೋಡ್ಕೊಂಡೋದ್ರೆ ಇತ್ತೀಚಿನ ಬದಲಾದ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಇವೆಲ್ಲ ಮುಖ್ಯವಾಗಿ ನಾವು ನೋಡ್ಬೋದು. ಬಂಜೆತನ ಅಂದ್ರೆ ಏನು ಅನ್ನೋದಕ್ಕೆ ಅದಕ್ಕೆ ಡೆಫಿನಿಷನ್, ಯಾವುದೇ ಒಂದು ದಂಪತಿಗಳು ಮದುವೆಯಾಗಿ 1 ವರ್ಷ ಆದರೂ ಅವರಿಗೆ ಮಕ್ಕಳಾಗದ ಸಂದರ್ಭ, ಅಲ್ಲಿ ಅವರು ಗರ್ಭ ನಿರೋಧಕ ಮಾತ್ರೆಗಳಾಗ್ಬೋದು, ಯಾವುದೇ ಸಾಧನಗಳನ್ನ ಬಳಸದೇ ಇದ್ದಂತಹ ಸಂದರ್ಭದಲ್ಲಿ ಆದರೂ ಸಹ ಅವರಿಗೆ ಮಕ್ಕಳಾಗದೆ ಹೋದರೆ ಅದನ್ನು ನಾವು ಬಂಜೆತನ ಅಂತ ಕರಿತೀವಿ. ಸಾಮಾನ್ಯವಾಗಿ ಬಂಜೆತನ ಅಂದ ತಕ್ಷಣ ಬರಡು ಭೂಮಿ ಅಂತೀವಿ, ಅಂದ್ರೆ ಅಲ್ಲಿ ಏನು ಬೆಳೆ ಬೆಳೆಯೋದಿಲ್ಲ ಅದನ್ನ ಬರಡು ಭೂಮಿ ಅಂತೀವಿ. ಅದೇ ರೀತಿ ಯಾವ ಹೆಣ್ಣಿಗೆ ಮಕ್ಕಳಾಗೋದಿಲ್ಲ ಅವಳನ್ನ ಬಂಜೆ ಅಂತ ಕರಿತೀವಿ. ಆದ್ರೆ ಬಂಜೆತನ ದಂಪತಿಗಳಲ್ಲಿ ಕಂಡುಬರುವ ಬಂಜೆತನ ಅಂತ ನಾವು ನೋಡಿದಾಗ ಇದರಲ್ಲಿ ಪುರುಷರ ಕಾರಣಗಳೇ ಜಾಸ್ತಿ. ಪುರುಷರ ಕಾರಣ, ಪುರುಷ ಬಂಜೆತನ 48% ಆದ್ರೆ ಮಹಿಳೆಯರದು 38% ಇರುತ್ತೆ. ಅದೇ ರೀತಿ ಮಿಕ್ಕದು ಅಂದ್ರೆ ಇಬ್ಬರಲ್ಲೂ ಏನಾದ್ರು ನ್ಯೂನ್ಯತೆ ಇರೋದು 10% ಇಡಿಯೋಪತಿಕ್ ಅಂತ ಸ್ವಲ್ಪ ಇದರಲ್ಲಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಈ ಒಂದು ರೇಷಿಯೋನ ನಾವು ನೋಡಬಹುದು. ಅಂದ್ರೆ ಪುರುಷರ ಬಂಜೆತನದ ಕಾರಣಗಳೇ ಹೆಚ್ಚು ಅಂತ ನಮ್ಗೆ ಗೊತ್ತಾಗುತ್ತೆ ಮಹಿಳೆಯರಿಗೆ ಹೋಲಿಸಿದ್ರೆ. ಹಾಗಾದ್ರೆ ಈ ಪುರುಷ ಬಂಜೆತನಕ್ಕೆ ಕಾರಣಗಳು ಏನು ಅನ್ನೋದಾದ್ರೆ ಬಂಜೆತನದಲ್ಲಿ 2 ವಿಧ, ಪ್ರೈಮರಿ ಮತ್ತೆ ಸೆಕೆಂಡರಿ ಅಂತ ಕರಿತೀವಿ. ಪ್ರೈಮರಿ ಅಂದ್ರೆ ಒಂದು ಸಲನೂ ಅವ್ರಿಗೆ ಮಗುನೇ ಆಗಿಲ್ಲ ಇದುವರೆಗೂ. ಸೆಕೆಂಡರಿ ಅಂದ್ರೆ ಒಂದು ಮಗು ಆಗಿದೆ, ನಂತರ ಒಂದು 5-6 ವರ್ಷ ಕಳೆದ ನಂತರ ಇನ್ನೊಂದು ಮಗು ಬೇಕು ಅಂತ ಅನ್ಕೊಂತಾ ಇದ್ರೆ ಅದ್ರ ಮಕ್ಕಳಾಗ್ತಾ ಇದೆ, ಅದು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಕರಿಬಹುದು. ಹಾಗಾದ್ರೆ ಪುರುಷರ ಬಂಜೆತನದ ಕಾರಣಗಳನ್ನ ನಾವು ಹುಡುಕ್ತಾ ಹೋದ್ರೆ ಮುಖ್ಯವಾಗಿ ಮೊದಲನೇದು ಅವರ ಅಂಗಾಂಗಗಳು, ಜನನೇಂದ್ರಿಯಗಳು, ವರ ಮತ್ತು ಒಳ ಜನನೇಂದ್ರಿಯಗಳಲ್ಲಿ ಏನಾದರೂ ತೊಂದರೆ ಇದ್ದಂತ ಸಂದರ್ಭದಲ್ಲೂ ಸಹ ಅಂತ ವ್ಯಕ್ತಿಗಳಿಗೆ ಬಂಜೆತನ ಇರುತ್ತೆ. ಈ ವೃಷಣ ಅಥವಾ ಟೆಸ್ಟಿಸ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ದೇಹದ ಒಳಗಡೆ ಇದೆ, ಅಂದ್ರೆ ಅದು ಕವರ್ ಆಗಿದೆ, ಸ್ಕ್ರೋಟಲ್ ಸ್ಯಾಕ್ ಅಂತ ಏನಿದೆ ಅದರೊಳಗಡೆ ಟೆಸ್ಟಿಸ್ ಇದೆ. ಆದ್ರೆ ಈ ಟೆಸ್ಟಿಸ್ ವೃಷಣ ಏನಿದೆ ದೇಹದಿಂದ ಹೊರಗಿದೆ,

0: ಪುರುಷರಲ್ಲಿ ಆ ಸ್ಕ್ರೋಟಲ್ ಸ್ಯಾಕ್ ಒಳಗಡೆ ಅದು ಸೇರಿದೆ. ಕಾರಣ ಏನು ಅಂತಂದ್ರೆ, ನಮ್ಮ ದೇಹದ ಉಷ್ಣತೆ 37 ಡಿಗ್ರಿ ಸೆಂಟಿಗ್ರೇಡ್. ನಮಗೆ ವೀರ್ಯಾಣು ಉತ್ಪಾದನೆಯಾಗುವ ಒಂದು ಟೆಂಪರೇಚರ್ನ ನಾವು ನೋಡಿದಾಗ 3 ಡಿಗ್ರಿ ಅದಕ್ಕಿಂತ ಕಮ್ಮಿ ಇರಬೇಕು, 34 ಇರಬೇಕು. ಹಾಗಾಗಿ ವೃಷಣಗಳು ದೇಹದಿಂದ ಹೊರಗಿದೆ, ಅದಕ್ಕೆ ತಂಪಾಗಿರುವ ವಾತಾವರಣ ಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ಅಲ್ಲಿ ಒಂದು ಚೆನ್ನಾಗಿ ವೀರ್ಯ ಉತ್ಪಾದನೆ ಆಗುತ್ತೆ. ಕೆಲವೊಮ್ಮೆ ಮಕ್ಕಳಲ್ಲಿ ಮಗು ಹುಟ್ಟಿದಾಗ ಈ ಸ್ಕ್ರೋಟಲ್ ಸ್ಯಾಕ್ ಅಂದ್ರೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಕರೀತಾರೆ, ಅಂದ್ರೆ ವೃಷಣಗಳು ಜಾರಿರೋದಿಲ್ಲ, ಹೊಟ್ಟೆ ಒಳಗಡೆನೆ ಇರುತ್ತೆ, ಕೆಳಗಡೆ ಜಾರಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅಂದ್ರೆ ಅವ್ರ ಮುಂದೇನು ಅಷ್ಟೇನೆ, ದೊಡ್ಡವರಾದ ನಂತರ ವೀರ್ಯಾಣುವಿನ ಉತ್ಪಾದನೆ ಆಗೋದಿಲ್ಲ, ಕಾರಣ ಬಾಡಿ ಟೆಂಪರೇಚರ್. ಹಾಗಾಗಿ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅನ್ನುವುದು ಒಂದು ಕಾರಣ ಅಂತ ಹೇಳಬಹುದು. ವೃಷಣಗಳ ಟೆಂಪರೇಚರ್ ನಾನು ಹೇಳದೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಒಂದು ಬಂಜೆತನ ಉಂಟಾಗುತ್ತೆ. ಇತ್ತೀಚೆಗೆ ನಿಮ್ಗೆ ಎಲ್ಲ ಗೊತ್ತಿರಬಹುದು, ಬಹಳಷ್ಟು ಸಂದರ್ಭದಲ್ಲಿ ಯುವಕರು ಜೀನ್ಸ್ ಪ್ಯಾಂಟ್ನೇ ಹಾಕ್ತಾರೆ. ಅವರು ತುಂಬಾ ಬಿಸಿಲಿರುವಂತಹ ಜಾಗ ಆಗಿರಬಹುದು, ಅತ್ಯಂತ ಶೆಕೆ ಅಂತ ನಾವ್ ಏನ್ ಹೇಳ್ತೀವಿ ಅಂತಹ ಪ್ರದೇಶದಲ್ಲೂ ಸಹ ಅವರು ಒಂದು ಟೈಟ್ ವೇರ್ ಅನ್ನ ಹಾಕ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ಕಾಟನ್ ಒಂದು ಪಂಚೆ ಉಡ್ತಾ ಇದ್ರು, ಅದು ಬಿಳಿ ಪಂಚೆ ಆಗಿರ್ತಿತ್ತು, ಅಲ್ಲಿ ಉಷ್ಣತೆ ಕಮ್ಮಿ ಇರ್ತಾ ಇತ್ತು ಮತ್ತು ಉಷ್ಣತೆಯನ್ನ ರಿಫ್ಲೆಕ್ಟ್ ಮಾಡುತ್ತೆ ಬಿಳಿ ಬಣ್ಣ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ತಾ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಒಂದು ಉಡುಗೆ ತೊಡುಗೆಗಳಲ್ಲಿ ಬದಲಾವಣೆ ಆಗಿರೋದ್ರಿಂದ ಈ ಪಂಚೆಯ ಬದಲು ಜೀನ್ಸ್ ಪ್ಯಾಂಟ್ ಬಂದಿರೋದ್ರಿಂದ ಇದು ಸಹ ಎಲ್ಲೋ ಒಂದು ಕಡೆ ಈ ಪುರುಷ ಬಂಜೆತನಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಬಹುದು. ಅದೇ ರೀತಿ ಈಗ ಟೆಸ್ಟಿಸ್ ಬಗ್ಗೆ ನಾನು ಹೇಳದೆ, ಈ ಟೆಸ್ಟಿಸ್ ಜೊತೆಗೆ ಈ ಎಪಿಡೈಡಮಿಸ್ ಅನ್ನುವುದು ಇನ್ನೊಂದು ಒಳ ಜನನೇಂದ್ರಿಯದಲ್ಲಿ ಇರುವಂತಹ ಭಾಗ. ಈ ಟೆಸ್ಟಿಸ್ ಅಲ್ಲಿ ಯಾವ ವೀರ್ಯಾಣು ಉತ್ಪಾದನೆ ಆಗುತ್ತೆ ಅದು ಎಪಿಡೈಡಮಿಸ್ ಹೋಗಿ ಅಲ್ಲಿ ಪಕ್ವತೆಯನ್ನ ಹೊಂದುತ್ತೆ, ಅಂದ್ರೆ ಮೆಚ್ಯೂರಿಟಿನ ರೀಚ್ ಆಗೋದೆ ಈ ಎಪಿಡೈಡಮಿಸ್ ಅಲ್ಲಿ. ಇಲ್ಲಿಂದ ಅದು ಒಂದು ವ್ಯಾಸ್ ಡಿಫರೆನ್ಸ್ ಅಂತ ಒಂದು ಕೊಳವೆ ಇದೆ, ಅದರ ಮೂಲಕ ಅದು ಹಾಗೆ ಮೂವ್ ಆಗ್ತಾ ಬರುತ್ತೆ. ಅಂದ್ರೆ ಯಾವುದು ಮೆಚ್ಯೂರ್ಡ್ ಸ್ಪರ್ಮೆಟೋಸೋವಾ ಅಥವಾ ವೀರ್ಯಾಣು ಇರುತ್ತೆ ಅದು ಮೂವ್ ಆಗ್ತಾ ಬರುತ್ತೆ. ನಂತರ ಸೆಕೆಂಡರಿ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತೀವಿ, ಪ್ರಾಸ್ಟೇಟ್ ಸೆಮೈನಲ್ ವೆಸಿಕಲ್, ಇದು ಇದರಿಂದ ಪ್ರಾಸ್ಟೇಟ್ ಇಂದ ಅದ್ರದ್ದು ಒಂದು ದ್ರವ ಉತ್ಪಾದನೆ ಆಗುತ್ತೆ, ಸೆಮೈನಲ್ ವೆಸಿಕಲ್ ಇಂದ ಫ್ರಕ್ಟೋಸ್ ಎಲ್ಲ ಉತ್ಪಾದನೆ ಆಗುತ್ತೆ. ಈ ದ್ರವದ ಜೊತೆ ಇದೆಲ್ಲ ಮಿಕ್ಸ್ ಆಗಿ ಕೊನೆಗೆ ನಮ್ಗೆ ವೀರ್ಯ ಅಂತ ನಾವ್ ಏನ್ ಹೇಳ್ತೀವಿ ಅದು ಹೊರ ಬರುತ್ತೆ, ಅದರಲ್ಲಿ ವೀರ್ಯಾಣುಗಳು ಇರುತ್ತೆ. ಈ ವೀರ್ಯ ತುಂಬಾ ಮುಖ್ಯವಾದದ್ದು, ಕಾರಣ ಅದರಲ್ಲಿರುವ ಫ್ರಕ್ಟೋಸ್ ಆಗಿರ್ಬೋದು 40 ಬೇರೆ ಬೇರೆ ತರದ ನ್ಯೂಟ್ರಿಯಂಟ್ಸ್ ಗಳು ಈ ವೀರ್ಯದಲ್ಲಿ ಇರುತ್ತೆ. ಹಾಗಾಗಿ ವೀರ್ಯಾಣು ಅದು ಬಹಳ ಹೊತ್ತು ಹಾಗೆ ಇರಬೇಕು, ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಸಿಕ್ಕಿರೋದೇ, ಅದಕ್ಕೆ ಫುಡ್ ಸಿಕ್ಕಿರೋದೇ ಈ ಫ್ರಕ್ಟೋಸ್ ಅಥವಾ ಸಕ್ಕರೆ ಏನಿದೆ ಈ ಒಂದು ಸೆಮೈನಲ್ ವೆಸಿಕಲ್ ಇಂದ ಬಿಡುಗಡೆಯಾಗುವ ಸಕ್ಕರೆ ಆಗಿರ್ಬೋದು. ಮತ್ತೆ ಆ ಒಂದು ವೀರ್ಯದಲ್ಲಿ ಆ ಒಂದು pH ಎಲ್ಲ ಚೆನ್ನಾಗಿ ಮೇಂಟೈನ್ ಆಗ್ಬೇಕು, ನಾರ್ಮಲ್ ಇರಬೇಕು. ಅದೆಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಅದ್ರ ಬದುಕಬೇಕು. ಈ ವೀರ್ಯಾಣು ಏನಿದೆ ಅದು ಬಹಳ ಕಾಲ ಬದುಕಬೇಕು ಅಂತಂದ್ರೆ ಅದರ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರ್ಬೇಕು. ಹಾಗಾಗಿ ಈ ಒಂದು ವೀರ್ಯದಲ್ಲಿ ವೀರ್ಯಾಣು ಚೆನ್ನಾಗಿರ್ಬೇಕು ಅಂದ್ರೆ ಈ ಸೆಕ್ರೀಷನ್ ಗಳೆಲ್ಲ ಚೆನ್ನಾಗಿರ್ಬೇಕು. ಇಲ್ಲಿ ಏನಾದರೂ ಕೆಲವೊಮ್ಮೆ ಸೋಂಕು ಉಂಟಾದ್ರೆ, ಈಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಪುರುಷರಲ್ಲಿ, ಅದನ್ನ ಅವರು ಗಮನಿಸದೆ ನೆಗ್ಲೆಕ್ಟ್ ಮಾಡ್ತಾ ಬಂದಿರ್ತಾರೆ ಬಹಳಷ್ಟು ಸಂದರ್ಭದಲ್ಲಿ, ಆ ಇನ್ಫೆಕ್ಷನ್ ಈ ಟೆಸ್ಟಿಸ್ ಹೋಗಿ, ಎಪಿಡೈಡಮಿಸ್ ಹೋಗಿ, ಪ್ರಾಸ್ಟೇಟ್ ಹೋಗಿ, ಸೆಮೈನಲ್ ವೆಸಿಕಲ್ ಹೋಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ, ಅದು ಸಿಸ್ಟ್ ತರ ಫಾರ್ಮ್ ಆಗಿರುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಅಥವಾ ಅಲ್ಲಿ ಏನಾದ್ರು ಗೆಡ್ಡೆಗಳು ಬೆಳೆದ್ರೆ, ಟ್ಯೂಮರ್ ಆಗಿರ್ಬೋದು, ಕ್ಯಾನ್ಸರ್ ಗೆಡ್ಡೆಗಳಾಗಿರ್ಬೋದು, ಇನ್ಫ್ಲಮೇಷನ್ ಊದ್ಕೊಂಡ್ಬಿಟ್ಟಿರುತ್ತೆ ಈ ಇನ್ಫೆಕ್ಷನ್ ಗಳಿಂದ, ಕೆಲವೊಮ್ಮೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಇದರಿಂದ ಇನ್ಫೆಕ್ಷನ್ ಗಳಾಗ್ಬೋದು, ಇನ್ಫ್ಲಮೇಷನ್ ಗಳಾಗಿರ್ಬಹುದು. ಇಂತಹ ಸಂದರ್ಭದಲ್ಲೂ ಸಹ ಈ ಜನನೇಂದ್ರಿಯಗಳಲ್ಲಿ ತೊಂದರೆ ಆಗಿರೋದ್ರಿಂದ ವೀರ್ಯಾಣುಗಳ ಬಿಡುಗಡೆ ಸಾಧ್ಯ ಆಗುವುದಿಲ್ಲ, ಇದು ಬಂಜೆತನವನ್ನ ಉಂಟು ಮಾಡ. ಇದು ಜನನೇಂದ್ರಿಯದ ಅಂಗಾಂಗಗಳಲ್ಲಿ ಕಂಡುಬರುವ ನ್ಯೂನ್ಯತೆ ಅಂತ ನಾವು ಹೇಳ್ಬೋದು. ಕೆಲವೊಮ್ಮೆ ಈ ಒಂದು ಸಿಸ್ಟ್ ಗಳು ದಪ್ಪನಾಗಿ ಅದು ಬ್ಲಾಕ್ ಮಾಡ್ಬಿಡುತ್ತೆ ಆ ನಳಿಕೆಗಳಲ್ಲಿ, ಅದನ್ನ ಬ್ಲಾಕ್ ಮಾಡೋದ್ರಿಂದ ವೀರ್ಯಾಣುಗಳು ಆ ವೀರ್ಯದ ಜೊತೆಗೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಥವಾ ಕೆಲವೊಮ್ಮೆ ಯೂರಿನ್ ನಲ್ಲಿ ವೀರ್ಯ ಬರುತ್ತೆ, ರಿಟ್ರಾಗ್ರೇಡ್ ಇಜಾಕ್ಯುಲೇಷನ್ ಅಂತ ಕರಿತೀವಿ. ಅಂತ ಸಂದರ್ಭದಲ್ಲೂ ಅವ್ರಿಗೆ ವೀರ್ಯದಲ್ಲಿ ಸ್ಪರ್ಮೆಟೋಸೋವಾ ಅಥವಾ ವೀರ್ಯಾಣುಗಳೇ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಬಂಜೆತನವನ್ನ ಉಂಟು ಮಾಡುತ್ತೆ. ಇದು ಮೊದಲನೇ ಕಾರಣ. ಆದ್ರೆ ಎರಡನೇದು ನಮ್ಮ ವರ್ಣತಂತುಗಳಲ್ಲಿರುವ ನ್ಯೂನ್ಯತೆ ಅಂತ ಹೇಳಬಹುದು. ಪುರುಷರಲ್ಲಿ XY ವರ್ಣತಂತು ಇದೆ, ಮಹಿಳೆಯರಲ್ಲಿ XX ಎನ್ನುವ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಇದೆ. ಕೆಲವೊಮ್ಮೆ ಪುರುಷರಲ್ಲಿ XY ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಎಕ್ಸ್ ಸೇರ್ಕೊಂಡಾಗ ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಅಥವಾ ಕೆಲವೊಮ್ಮೆ XXXY ಇರುತ್ತೆ ಅಥವಾ XYY ಇರುತ್ತೆ. ಕೆಲವೊಂದು ಮೊಸಾಯಿಕ್ ಕಂಡೀಷನ್ ಅಂತೀವಿ, ಕೆಲವೊಂದು ಜೀವಕೋಶಗಳು ನಾರ್ಮಲ್ ಇರುತ್ತೆ, ಕೆಲವೊಂದು ಜೀವಕೋಶಗಳಲ್ಲಿ ವರ್ಣತಂತುಗಳಲ್ಲಿ ವ್ಯತ್ಯಾಸ ಇರುತ್ತೆ. ಹೀಗೆ ವರ್ಣತಂತುಗಳ ವ್ಯತ್ಯಾಸವೂ ಸಹ ಈ ಒಂದು ಬಂಜೆತನವನ್ನ ಉಂಟು ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ Y ವರ್ಣತಂತು. ವೈವರ್ಣ ತಂತು ಗಾತ್ರದಲ್ಲಿ ಬಹಳ ಸಣ್ಣದು, ಆದರೆ ಇದರಲ್ಲಿರುವ ಎಲ್ಲಾ ಜೀನುಗಳು ಇದು ಮುಖ್ಯವಾಗಿ ವೀರ್ಯಾಣುವಿನ ಉತ್ಪಾದನೆ ಮಾಡೋದು, ಆ ವೀರ್ಯಾಣುವನ್ನ ಪಕ್ವತೆ ಮಾಡೋದು, ಅದು ಚೆನ್ನಾಗಿ ಕ್ವಾಲಿಟಿ ಆಗಿರ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋದೇ ಮುಖ್ಯವಾಗಿ ಈ ಜೀನ್ಗಳ ಮುಖ್ಯ ಕಾರ್ಯ. ಹಾಗಾಗಿ ಈ ವೈ ವರ್ಣತಂತುಗಳಲ್ಲಿ ಏನಾದರೂ ಬದಲಾವಣೆ ಆದರೆ ಮ್ಯೂಟೇಷನ್ ಅಂತ ಕರಿತೀವಿ ನಾವು. ಆ ಮ್ಯೂಟೇಷನ್ಗಳು ಆದಾಗ ಅಂತಹ ಸಂದರ್ಭದಲ್ಲಿ ವ್ಯಕ್ತಿಯು ಬಂಜೆತನವನ್ನ ಅನುಭವಿಸ್ತಾನೆ. ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ, ಇದು ಒಂದು ಪರ್ಮನೆಂಟ್, ಏಕೆಂದ್ರೆ ಇದು ಜೆನೆಟಿಕ್. ಮೊದಲನೇದು ನಾನು ಹೇಳದೆ ಅಂಗಾಂಗಗಳಲ್ಲಿ ಏನಾದರೂ ನ್ಯೂನ್ಯತೆ ಇದ್ರೆ ಸರಿಪಡಿಸಬಹುದು. ಇನ್ಫೆಕ್ಷನ್ ಇದ್ರೆ ಅದಕ್ಕೆ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ಸ್ ಕೊಡಬಹುದು, ಅಥವಾ ಕೆಲವೊಂದು ಸರ್ಜರಿ, ಆ ಬ್ಲಾಕೇಜ್ ಇದ್ರೆ ಅದು ಮಾಡಬಹುದು, ಸಿಸ್ಟ್ ಇದ್ರೆ ತೆಗಿಬಹುದು, ರಿಟ್ರಾಗ್ರೇಡ್ ಎಜಾಕ್ಯುಲೇಷನ್ ಅಲ್ಲಿ ಬ್ಲಾಕ್ ಆಗಿರುತ್ತೆ, ಆ ನಳಿಕೆನ ಸರಿಪಡಿಸಬಹುದು. ಆದರೆ ಈ ವರ್ಣತಂತುವಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನ ಸರಿ ಮಾಡಕ್ ಸಾಧ್ಯನೇ ಇಲ್ಲ. ಅವರಿಗಿರುವ ಒಂದೇ ಒಂದು ಆಯ್ಕೆ ಅಂದ್ರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್, ಅದರ ಮುಖಾಂತರ ಅವರು ಮಕ್ಕಳನ್ನು ಪಡೆಯಬಹುದಾದ ಸಾಧ್ಯತೆ ಇದೆ. ಮೂರನೆಯ ಕಾರಣ ಹಾರ್ಮೋನುಗಳ ವ್ಯತ್ಯಾಸ. ಪುರುಷರಲ್ಲಿ ಮುಖ್ಯವಾಗಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಯುಟಿಲೈಸಿಂಗ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್, ಅದರ ಜೊತೆಗೆ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಈ ನಾಲ್ಕು ಹಾರ್ಮೋನುಗಳು ವೀರ್ಯಾಣುವಿನ ಉತ್ಪಾದನೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ. ಅದರಲ್ಲೂ ಮುಖ್ಯವಾಗಿ ಟೆಸ್ಟೋಸ್ಟಿರಾನ್. ಟೆಸ್ಟಿಸ್ ಇಂದ ಬಿಡುಗಡೆಯಾಗುವ ಈ ಟೆಸ್ಟೋಸ್ಟಿರಾನ್ ವೀರ್ಯಾಣುಗಳ ಉತ್ಪಾದನೆಗೆ ಬಹಳ ಮುಖ್ಯ ಇದು. ಅದೇ ರೀತಿ ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ಬಿಡುಗಡೆಯಾಗುವಂತಹ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಯುಟಿಲೈಸಿಂಗ್ ಹಾರ್ಮೋನು, ಈ ಒಂದು ವೀರ್ಯಾಣುಗಳು ಮೆಚೂರ್ ಆಗಿ ಸ್ಪರ್ಮೆಟೋಜೆನಿಸಿಸ್ ಅಲ್ಲಿ ಕೊನೆಗೆ ವೀರ್ಯಾಣು ಆಗಿ ಹೊರಬರಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸೋದ್ರಿಂದ ಈ ಹಾರ್ಮೋನುಗಳ ವ್ಯತ್ಯಾಸವು ಸಹ ಪುರುಷರಲ್ಲಿ ಬಂಜೆತನವನ್ನ ಉಂಟು ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಜಾಸ್ತಿ ಇರುತ್ತೆ ಆದ್ರೂ ಸಹ ಬಂಜೆತನ ಅಂದ್ರೆ ಅಲ್ಲಿ ಟೆಸ್ಟೋಸ್ಟಿರಾನ್ ಇನ್ಸೆನ್ಸಿಟಿವಿಟಿ ಅಂತ ನಾವು ಅನ್ಬೋದು, ಆಂಡ್ರೋಜನ್ ಇನ್ಸೆನ್ಸಿಟಿವಿಟಿ ಅಂತ ಅನ್ಬೋದು. ಅಂದ್ರೆ ಟೆಸ್ಟೋಸ್ಟಿರಾನ್ ಇದೆ ಆದರೆ ಜೀವಕೋಶಗಳು ಅದನ್ನ ಪಡೆಯೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆ. ಕಾರಣ ಆ ಜೀವಕೋಶಗಳ ಮೇಲಿರುವ ರೆಸೆಪ್ಟಾರ್ ಅಲ್ಲಿ ತೊಂದರೆ ಇರೋದ್ರಿಂದ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಬೇಕಾದಷ್ಟು ಇದ್ರೂ ಸಹ ಅದನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಈ ಜೀವಕೋಶಗಳಿಗೆ ಆಗ್ತಾ ಇಲ್ಲ, ಹಾಗಾಗಿ ಅವು ವೀರ್ಯಾಣುವಿನ ಉತ್ಪಾದನೆ ಮಾಡ್ತಾ ಇಲ್ಲ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮಾತ್ರ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಬೇರೆದೆಲ್ಲ ತುಂಬಾ ಕಮ್ಮಿ ಇರುತ್ತೆ. ಇದನ್ನ ನಾವು ಸೆರ್ಟೋಲಿ ಸಿಂಡ್ರೋಮ್, ಸೆರ್ಟೋಲಿ ಸೆಲ್ ಓನ್ಲಿ ಸಿಂಡ್ರೋಮ್, ಅಲ್ಲಿ ಸೆರ್ಟೋಲಿ ಸೆಲ್ಗಳು ಮಾತ್ರ ಇರುತ್ತೆ, ಪರ್ಮಿಟೋಗೋನಿಯಲ್ ಸೆಲ್ಗಳೇ ಇರೋದಿಲ್ಲ. ಅಂದ್ರೆ ಈ ವೀರ್ಯಾಣುವನ್ನು ಉತ್ಪಾದನೆ ಮಾಡುವ ಮದರ್ ಸೆಲ್ ಏನ್ ಹೇಳ್ತೀವಿ ಸ್ಪರ್ಮಿಟೋಗೋನಿಯಾ ಅಂತ ಕರಿತೀವಿ ಆ ಸೆಲ್, ಅದು ಇರೋದೇ ಇಲ್ಲ. ಹಾಗಾಗಿ ಯುಟಿಲೈಸಿಂಗ್ ಹಾರ್ಮೋನ್ ಆಗ್ಬಹುದು, FSH, NH, ಟೆಸ್ಟೋಸ್ಟಿರಾನ್ ಇವೆಲ್ಲ ಬಹಳ ಮುಖ್ಯ. ಈ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಈ ಒಂದು FSH, NH ಸರಿಯಾಗಿ ಉತ್ಪಾದನೆ ಆಗದೇ ಇರುವಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಟೆಸ್ಟಿಕ್ಯುಲರ್, ಅದು ಹೈಪೋಗೊನಾಡೋ, ಹೈಪೋಟ್ರೋಪಿಕ್ ಹೈಪೋಗೊನಾಡಿಸಮ್ ಅಂತೀವಿ, ಇಂತಹ ಎಲ್ಲ ಸಂದರ್ಭಗಳನ್ನ ನೋಡ್ತೀವಿ. ಈ ಎಲ್ಲಾ ಸಂದರ್ಭದಲ್ಲೂ ಸಹ ಪುರುಷರಲ್ಲಿ ಬಂಜೆತನ ಎದ್ದು ಕಾಣುತ್ತೆ. ಕೆಲವೊಮ್ಮೆ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗ್ತಾ ಇದೆ ಆದರೆ ಅದು ಇನ್ಆಕ್ಟಿವ್ ಫಾರ್ಮ್, ಅದು ಆಕ್ಟಿವ್ ಆಗ್ಬೇಕು, ಚೆನ್ನಾಗಿರ್ಬೇಕು ಅದು ಅಂತಂದ್ರೆ ಡೈಹೈಡ್ರೋ ಟೆಸ್ಟೋಸ್ಟಿರಾನ್ ಆಗಬೇಕು. ಅದಾಗ್ಬೇಕು ಅಂದ್ರೆ ಅಲ್ಲಿ ಒಂದು ಎನ್ಝೈಮ್ ಅಥವಾ ಕಿಣ್ವ ಬೇಕು. ಆ ಕಿಣ್ವದ ಕೊರತೆಯಿಂದ ಟೆಸ್ಟೋಸ್ಟಿರಾನ್ ಇದೆ ಆದ್ರೆ ಅದು ಕನ್ವರ್ಟ್ ಆಗ್ತಾ ಇಲ್ಲ, ಅಂದ್ರೆ ನಮಗೆ ಬೇಕಾದ ರೂಪದಲ್ಲಿ ನಮ್ಗೆ ಅದು ದೊರಕ್ತಾ ಇಲ್ಲ. ಅಂತ ಸಂದರ್ಭದಲ್ಲೂ ಅಂತಹ ಪುರುಷರಲ್ಲಿ ಈ ಒಂದು ಬಂಜೆತನವನ್ನ ನಾವು ನೋಡ್ತೀವಿ. ಈ ಹಾರ್ಮೋನಿಗೆ ಸಂಬಂಧಿಸಿದಂತಹ ಬಂಜೆತನ ಬಹಳ ಸುಲಭವಾಗಿ ಒಂದು ಹಾರ್ಮೋನ್ ಅದನ್ನ ಪರೀಕ್ಷೆಗಳು ಮಾಡಿ ಗೊತ್ತಾದ ನಂತರ ಆ ಹಾರ್ಮೋನ್ ಕೊಡೋದ್ರಿಂದ ಇಂತಹ ಬಂಜೆತನವನ್ನ ಬಹಳ ಸುಲಭವಾಗಿ ಟ್ರೀಟ್ ಮಾಡಬಹುದು. ಮುಂದಿದ್ದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ನೀವೆಲ್ಲ ಕೇಳಿರಬಹುದು. ಈ ಒಂದು ಲೈಂಗಿಕತೆಗೆ ಸಂಬಂಧಿಸಿದಂತಹ ರೋಗಗಳು, ಅದರಲ್ಲೂ ಮುಖ್ಯವಾಗಿ ಬ್ಯಾಕ್ಟೀರಿಯಾದಿಂದ ಆಗ್ಬೋದು, ವೈರಸ್ ಇಂದ ಆಗ್ಬೋದು, ಫಂಗಸ್ ಇಂದ ಆಗ್ಬೋದು, ಕೆಲವೊಮ್ಮೆ ನಮ್ಮ ಗರಿವಿಲ್ಲದೆ ಕೆಲವೊಂದು ರೋಗಗಳು ಬರುತ್ತೆ, ಗೊನೇರಿಯಾ, ಸಿಫಿಲಿಸ್, ಕ್ಲಮೈಡಿಯಾ, HIV, ಹೆಪಟೈಟಿಸ್. ಇಂತಹ ಸಂದರ್ಭದಲ್ಲೂ ಸಹ ವ್ಯಕ್ತಿಯು ಬಂಜೆತನವನ್ನ ಅನುಭವಿಸ್ತಾನೆ. ಹಾಗಾಗಿ ಈ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದಾಗ ಅವರು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಒಂದು ಶುಚಿತ್ವದ ಕಡೆ ಗಮನ ಕೊಡಬೇಕು. ಮತ್ತು ಲೈಂಗಿಕತೆ ಅಂತ ಬಂದಾಗ ಅದಕ್ಕೆ ಒಂದೇ ಒಂದು ಸಂಗಾತಿ, ಏಕಮಾತ್ರ ಸಂಗಾತಿ ಇದ್ದಾಗ ಮಾತ್ರ ಇಂತಹ ತೊಂದರೆಗಳಿಂದ ಮುಕ್ತಿಯನ್ನ ಪಡೆಯಬಹುದು. ವಿವೇಕವನ್ನ ಕಳೆದುಕೊಂಡ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಈ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಸಿಫಿಲಿಸ್ಗಳಿಗೆ ಒಳಗಾಗ್ತಾರೆ. ಅದರಲ್ಲಿ ಗೊನೇರಿಯಾ, ಸಿಫಿಲಿಸ್, ಕ್ಲಮೇಡಿಯಾ ಇಂಥದ್ದೆಲ್ಲ ಈ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ತೊಂದರೆಗಳನ್ನು ಅದು ನಾವು ಆಂಟಿಬಯೋಟಿಕ್ ಕೊಟ್ಟು ನಿವಾರಣೆ ಮಾಡ್ಬೋದು. ಆದರೆ ಹೆಚ್ ಐ ವಿ ಹೆಪಟೈಟಿಸ್ ಬಂದರೆ ನಿಮ್ಗೆಲ್ಲ ಗೊತ್ತಿದೆ, ಇದುವರೆಗೂ ಹೆಚ್ ಐ ವಿ ಮತ್ತು ಹೆಪಟೈಟಿಸ್ಗೆ ಅದನ್ನು ಸಂಪೂರ್ಣವಾಗಿ ಗುಣ ಮಾಡುವಂಥ ಯಾವುದೇ ಔಷಧಗಳು ಇನ್ನೂ ಸಹ ಲಭ್ಯ ಇಲ್ಲ. ಸಿಂಪ್ಟಮ್ಯಾಟಿಕ್ ಆಗಿ ಇದೆ, ಹೆಂಗೋ ಒಂದಷ್ಟು ದಿನ ಅವರು ಜೀವಿತಾವಧಿನ ತಳ್ಕೊಂಡು ಹೋಗ್ತಾ ಇರ್ತಾರೆ. ಸಿಂಪ್ಟಮ್ಗೆ ಏನಿದೆ ಅದಕ್ಕೆ ತಕ್ಕಂತೆ ಪೂರಕವಾಗಿ ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ, ಅದನ್ನು ಗುಣಪಡಿಸಲು ಸಾಧ್ಯ ಇಲ್ಲ. ಹಾಗಾಗಿ ಈ ಸೆಕ್ಷನ್ ಏ ಟ್ರಾನ್ಸ್ಮಿಟೆಡ್ ಡಿಸೀಸು ಸಹ ಬಂಜೆತನವನ್ನು ಉಂಟು ಮಾಡುತ್ತೆ. ಬರೀ ಬಂಜೆತನ ಅಲ್ಲ, ಅದು ಮರಣವನ್ನು ಉಂಟು ಮಾಡೋದ್ರಿಂದ ಇದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿ ಅದು ಬಹಳ ಅಗತ್ಯ. ಇದರ ಜೊತೆಗೆ ಪ್ಯಾರಾಸಿಟಿಕ್ ಡಿಸೀಸ್ ಅಂತ ನಾವು ಕರಿತೀವಿ. ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಮಲೇರಿಯಾ ಆಗ್ಬೋದು ಅಥವಾ ಈ ಸ್ಲೀಪಿಂಗ್ ಸಿಕ್ನೆಸ್, ಮಲೇರಿಯಾ ಟ್ರಿಪ್ ಇದು ಪ್ಲಾಸ್ಮೋಡಿಯಂ ಅಂತ ಬರುವಂತದ್ದು, ಸ್ಲೀಪಿಂಗ್ ಸಿಕ್ನೆಸ್ ಟ್ರಿಪನೋಸೋಮಾದಿಂದ ಬರುವಂತದ್ದು, ಇದರಿಂದ ಬಂಜೆತನ ಹೇಗಾಗುತ್ತೆ ಅಂತ ನಾವು ನೋಡೋದಾದ್ರೆ ಇದರಿಂದನೂ ಆಗುತ್ತೆ. ಕಾರಣ ನೀವು ಪಿಟ್ಯೂಟರಿ ಗ್ಲ್ಯಾಂಡ್ ಮೇಲೆ ತೊಂದರೆ ಉಂಟು ಮಾಡೋದ್ರಿಂದ ಪಿಟ್ಯೂಟರಿ ಗ್ಲ್ಯಾಂಡ್ FSH ಮತ್ತು LH ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡೋದಿಲ್ಲ. ಹಾಗಾಗಿ ಸಹ ಈ ನಾವು ಅದಕ್ಕೆ ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೋಬಾರ್ದು ಅನ್ನೋದು. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ನಮಗೆ ಗೊತ್ತಿಲ್ಲದೆ ಪಂಚತನವನ್ನು ಉಂಟು ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ. ಇದರ ಜೊತೆಯಲ್ಲಿ ನಾವು ಈ ಪೊಲ್ಯೂಷನ್, ನಾವು ಯಾವ್ದಾದರೂ ಹೊರಗಡೆ ರಾಸಾಯನಿಕಗಳಿಗೆ ಒಳಪಟ್ಟಾಗ, ಅದನ್ನ ಸೇವನೆ ಮಾಡಿದಾಗ ಅಥವಾ ಎಕ್ಸ್ಪೋಸ್ ಆದಾಗ, ಅಂತ ಸಂದರ್ಭದಲ್ಲೂ ನಮಗೆ ಗೊತ್ತಿಲ್ಲದೆ ಬಂಜೆತನವನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ಕಾರಣ ಇತ್ತೀಚೆಗೆ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾ ಇದೆ. ಪ್ಲಾಸ್ಟಿಕ್ ನಲ್ಲಿರುವ ಬಿಸ್ಫಿನಾಲ್ ಆಗ್ಬೋದು, ಥ್ಯಾಲೇಟ್, ಡಯಾಕ್ಸಿನ್, ಪಾಲಿಕ್ಲೋರಿನೇಟೆಡ್ ಬಿಸ್ಫಿನಾಲ್ ಆಗ್ಬೋದು, ಇಂಥದ್ದೆಲ್ಲ ಏನ್ ಮಾಡ್ತಾ ಇದೆ, ನಮ್ಮ ಆಹಾರದಲ್ಲಿ ಸೇರ್ಕೊಳ್ತಾ ಇದೆ. ನಮಗೆ ಗೊತ್ತಿಲ್ಲದೆ ಈ ಮೈಕ್ರೋಪ್ಲಾಸ್ಟಿಕ್ ನಮ್ಮ ಆಹಾರದಲ್ಲಿ, ನೀರಿನಲ್ಲಿ ಎಲ್ಲಾ ಕಡೆ ಬೆರೆತೋಗಿದೆ. ಹಾಗಾಗಿ ಅದರ ಸೇವನೆ ಮಾಡಿದಾಗ ಇದು ಎಂಡೋಕ್ರೈನ್ ಡಿಸ್ಟ್ರಪ್ಟರ್, ಅಂದ್ರೆ ನಮ್ಮ ಎಂಡೋಕ್ರೈನ್ ಪಾತ್ವೇ ಹಾರ್ಮೋನ್ಸ್ ಏನಿದೆ ಅದನ್ನ ಬ್ಲಾಕ್ ಮಾಡುತ್ತೆ. ಹಾಗಾಗಿ ದೇಹದಲ್ಲಿ ಬೇರೆ ಎಲ್ಲ ಚೆನ್ನಾಗಿದ್ರು ಸಹ ಅವರಲ್ಲಿ ಬಂಜೆತನಕ್ಕೆ ಇದು ಬಹಳ ಮುಖ್ಯ. ಇದರ ಜೊತೆಯಲ್ಲಿ ನಾವು ಬಳಸುವ ರಾಸಾಯನಿಕಗಳಾಗಿರ್ಬೋದು, ಕಲರಿಂಗ್ ಏಜೆಂಟ್, ಬಣ್ಣ ಕೊಡುವಂತಹ ರಾಸಾಯನಿಕಗಳು, ಕೀಟನಾಶಕಗಳು, ಕ್ರಿಮಿನಾಶಕಗಳು, ಫಂಗಿಸೈಡ್, ಹರ್ಬಿಸೈಡ್, ಆ ತರದ ಎಲ್ಲ ಕ್ರಿಮಿನಾಶಕಗಳಾಗಿರ್ಬೋದು, ಫುಡ್ ಎಡಿಟಿವ್ಸ್ಗಳು, ಅಜಿನೋಮೋಟೋದಂತದ್ದು, ಇಂಥದ್ದೆಲ್ಲಾ ಒಟ್ಟಾರೆ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಟೆಸ್ಟಿಸ್ ಮೇಲೆ ನೇರವಾಗಿ ಪರಿಣಾಮ ಬೀರೋದ್ರಿಂದ ಪಂಚತನಕ್ಕೆ ಇದು ಒಂದು ಕಾರಣ ಅಂತ ಅನ್ಬೋದು. ಇದರ ಹೊರತಾಗಿ ಬಹಳಷ್ಟು ಕಾಯಿಲೆಗಳು ವಯಸ್ಸಾದ ನಂತರ ವಯೋಸಹಜ ಕಾಯಿಲೆಗಳಿರ್ಬೋದು, ಅದು ಇತ್ತೀಚೆಗೆ ಯುವಕರಿಗೂ ಕಾಡ್ತಾ ಇದೆ. ಬೊಜ್ಜುತನ ಆಗಿರ್ಬೋದು ಅಥವಾ ರಕ್ತದೊತ್ತಡ ಆಗಿರ್ಬೋದು, ಮಧುಮೇಹ, ಮತ್ತೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ಕೆಲವೊಂದು ಕ್ಯಾನ್ಸರ್ಗಳು, ಇವು ಸಹ ಬಂಜೆತನವನ್ನ ಉಂಟು ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ಬೊಜ್ಜುತನ ನೇರವಾಗಿ ಎಡಿಪೋಕೈನ್ಸ್ಗಳನ್ನ ರೇಸ್ ಮಾಡೋದ್ರಿಂದ ಅಂತಹ ವ್ಯಕ್ತಿಗಳಲ್ಲಿ ವೀರ್ಯಾಡುವಿನ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ದೃಢಪಟ್ಟಿದೆ. ಹಾಗಾಗಿ ಈ ಒಂದು ಬಹುವಿಧದ ಅಸ್ವಸ್ಥತೆಗಳಿಂದನೂ ಸಹ ಯುವ ಜನತೆ ದೂರ ಇರಬೇಕು. ಅಂದ್ರೆ ಹೊರತಾಗಿ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗಲೂ ಸಹ ಬಂಜೆತನ ಬರುವ ಸಾಧ್ಯತೆ ಇದೆ. ಕ್ರಿಪ್ಟಾಕಿಸಂ ಅನ್ನುವ ಸಂದರ್ಭದಲ್ಲಿ ವೆರಿಕೋಸೀಲ್ ಏನಾದರೂ ಒಂದು ಎಕ್ಸ್ಟ್ರಾ ಕೆಪಿಲರಿ ಜಾಸ್ತಿ ಅದು ಉಂಟಾದಾಗ, ಕಾಣಿಸಿಕೊಂಡಾಗ ಅಲ್ಲೂ ಸಹ ಅದು ಬಂಜೆತನವನ್ನ ಉಂಟು ಮಾಡುತ್ತೆ. ಇದರ ಜೊತೆಯಲ್ಲಿ ವೃಷಣಗಳಿಗೆ ಗಾಯದಾಗ ಏನಾದರೂ ಟೆಸ್ಟಿಕ್ಯುಲರ್ ಟ್ರಾಮಾ ಅಂತೀವಿ, ಎಲ್ಲಿ ಈ ಟ್ರಾಮಾನ ನಾವು ನೋಡ್ಬೋದು ಅನ್ನೋದಾದ್ರೆ ಅತಿಯಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ, ತುಂಬಾ ಭಾರ ಎತ್ತದೆ ಆಗ್ಲಿ, ಒಂದು 8-6 ಗಂಟೆಗಳ ಕಾಲ ಜಿಮ್ಮಲ್ಲಿ ವರ್ಕೌಟ್ ಮಾಡೋದೇ ಆಗ್ಲಿ ಅಥವಾ ಮಾರ್ಷಲ್ ಆರ್ಟ್ಸ್ ಗಳನ್ನ ಮಾಡೋದೇ ಆಗ್ಲಿ, ಕ್ರೀಡೆಗಳು, ಇಂತಹ ಸಂದರ್ಭದಲ್ಲಿ ಟೆಸ್ಟಿಕ್ಯುಲರ್ ಟಾರ್ಷನ್ ಆಗಿರುತ್ತೆ. ಈ ಟಾರ್ಷನ್ ಇಂದ ಏನಾಗುತ್ತೆ ಅಂದ್ರೆ ಈ ಸ್ಪರ್ಮ್ ಏನಿದೆಯಲ್ಲ ಅದು ಬ್ಲಡ್ ಅಲ್ಲಿ, ಅದರಲ್ಲಿ ಒಂದು ಟೆಸ್ಟಿಸ್ ಬ್ಲಡ್ ಬ್ಯಾರಿಯರ್ ಇದೆ, ಆ ಬ್ಯಾರಿಯರ್ ನ ಕ್ರಾಸ್ ಮಾಡ್ತಿರುತ್ತೆ. ಕ್ರಾಸ್ ಮಾಡಿದಾಗ ದೇಹ ಏನನ್ಕೊಳ್ಳುತ್ತೆ, ಇದು ಯಾವುದೋ ಹೊರಗಿನಿಂದ ಬಂದಂತಹ ಸೂಕ್ಷ್ಮಾಣು ಜೀವಿ ಅಂತ ಹೇಳಿ ಅದನ್ನ ಕೊಲ್ಲಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲೂ ಸಹ ಆ ಪುರುಷರಲ್ಲಿ ಬಂಜೆತನವನ್ನ ನಾವು ನೋಡ್ಬೋದು. ಕಾರಣ ಗೊತ್ತಿರೋದಿಲ್ಲ, ಆದ್ರೆ ಬಂಜೆತನ ಉಂಟಾಗುದು ಇಮ್ಯುನಾಲಜಿಕಲ್ ಅಂತ ನಾವು ಇದ್ದಂತೀವಿ. ಇದಕ್ಕೆ ಕಾರಣ ಆಕ್ಸಿಡೆಂಟ್ ಆಗ್ಬೋದು, ಟೆಸ್ಟಿಕ್ಯುಲರ್ ಟ್ರಾಮಾ ಆಗಿರ್ಬಹುದು ಇವು. ಇದರ ಹೊರತಾಗಿ ನಮ್ಮ ಹವ್ಯಾಸಗಳು, ಧೂಮಪಾನ, ಮದ್ಯಪಾನ ಅಥವಾ ಡ್ರಗ್ ಅಡಿಕ್ಷನ್, ಇವು ಸಹ ಎಲ್ಲೋ ಒಂದು ಕಡೆ ಈ ಬಂಜೆತನ, ಈ ವೀರ್ಯಾಣುಗಳ ಸಂಖ್ಯೆಯನ್ನ ಕುಗ್ಗಿಸ್ತಾ ಬರುತ್ತೆ. ಹಾಗಾಗಿ ವೀರ್ಯಾಣುವನ್ನ ಚೆನ್ನಾಗಿ ಅದರ ಉತ್ಪಾದನೆ ಆಗ್ಬೇಕು ಅಂತಂದ್ರೆ ನಾವು ಮೊಬೈಲ್ ಫೋನ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಬಳಸೋದನ್ನ ಕಮ್ಮಿ ಮಾಡಬೇಕು. ಕಾರಣ ಅದರಿಂದ ಹೊರಬರುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂದನೂ ಸಹ ವೀರ್ಯಾಣುಗಳ ಉತ್ಪಾದನೆ ಕಡಿಮೆ ಆಗ್ಬೋದು. ಹಾಗಾಗಿ ಇಂದು ವಾತಾವರಣದಲ್ಲಿರುವಂತಹ ವಸ್ತುಗಳು, ನಾವು ಸೇವಿಸುವ ಆಹಾರ, ನಮ್ಮ ದೈಹಿಕ ಆರೋಗ್ಯ, ಒಟ್ಟಾರೆ ಇದೆಲ್ಲ ಸೇರಿದಾಗ ಇದು ಬಹಳ ಒಂದು ಸಂಕೀರ್ಣವಾದ ಕ್ರಿಯೆ ಅಂತ ಅನ್ಬೋದು ಬಹಳ ಸೆನ್ಸಿಟಿವ್ ಕ್ರಿಯೆನೂ ಸಹ ಹೌದು. ಹಾಗಾಗಿ ಈ ಕ್ರಿಯೆ ಸರಿಯಾಗಬೇಕು ಅಂದ್ರೆ ಎಲ್ಲಾ ನಿಟ್ಟಿನಲ್ಲೂ ನಾವು ಮುಂಜಾಗ್ರತೆಯನ್ನು ವಹಿಸಿದಾಗ ಮಾತ್ರ ಖಂಡಿತವಾಗ್ಲೂ ಸರಿಯಾದ ಪ್ರಮಾಣದಲ್ಲಿ ವೀರ್ಯಾಣುವಿನ ಉತ್ಪಾದನೆ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಪುರುಷರಲ್ಲಿ ವೀರ್ಯಾಣುವಿನ ಉತ್ಪಾದನೆಯ ಕೊರತೆ ಆಗ್ತಿದೆ. ಕಾರಣ ಈಗ ನಾನು ತಿಳಿಸಿದ ಎಲ್ಲಾ ಕಾರಣಗಳಲ್ಲಿ ಯಾವುದಾದರೂ ಒಂದು ಕಾರಣ ಇರಬಹುದು. ಹಾಗಾಗಿ ಸೂಕ್ತ ಸಮಯದಲ್ಲಿ ವೈದ್ಯರ ಒಂದು ತಪಾಸಣೆ ಸಲಹೆಯ ಮೇರೆಗೆ ಒಂದು ಉತ್ತಮವಾದ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಖಂಡಿತವಾಗ್ಲೂ ಅವರು ಈ ಒಂದು ಯಾವುದು ಈ ಪಂಜೆತನ ಅನ್ನುವ ಒಂದು ಪಿಡಂಬೂತ ಅಥವಾ ಇದೊಂದು ತೊಂದರೆಯಿಂದ ಖಂಡಿತವಾಗ್ಲೂ ಹೊರಬರಬಹುದು. ನಮಸ್ಕಾರ.
1: ಇದುವರೆಗೂ ಆಯುಷ್ಮಾನ್ ಭವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಾಲಿನಿ ಎಸ್ಎಸ್ ಅವರು.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ದೆ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
5: ನಿಮ್ಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
6: ಶಾಲೆಯಲ್ಲಿ ಮೇಸ್ಟ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
7: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
8: ಹೌದಾ ಬಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ
9: ಸಿಗೋದಿಲ್ಲ. ಸಿಗೋದಿಲ್ಲ,
10: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
11: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
12: ಎವ್ರಿ ಚೈಲ್ಡ್ ಇಸ್ ಬಾರ್ನ್ ಕ್ಯೂರಿಯಸ್. ಆಸ್ ಪೇರೆಂಟ್ಸ್ ವಿ ವಾಂಟ್ ಟು ಗಿವ್ ದಮ್ ಎ ಪ್ಲೇಸ್ ವೇರ್ ದೇ ಕ್ಯಾನ್ ಎಕ್ಸ್ಪ್ಲೋರ್, ಲರ್ನ್ ಅಂಡ್ ಟ್ರೂಲಿ ಗ್ರೋ. ವೆಲ್ಕಮ್ ಟು ಗೋಪಾಲಸ್ವಾಮಿ ಶಿಶುವಿಹಾರ ನರ್ಸರಿ ಪ್ರೈಮರಿ ಅಂಡ್ ಹೈಯರ್ ಪ್ರೈಮರಿ ಸ್ಕೂಲ್, ಲಕ್ಷ್ಮೀಪುರಂ, ಮೈಸೂರು. ಹಿಯರ್ ಲರ್ನಿಂಗ್ ಇಸ್ ಎ ಜಾಯ್ಫುಲ್, ಇನ್ನೋವೇಟಿವ್ ಅಂಡ್ ಕ್ರಿಯೇಟಿವ್ ಜರ್ನಿ ವಿತ್ ಫೋಕಸ್ ಆನ್ ದ ಆರ್ಟ್ ಆಫ್ ಬೆಟರ್ ಲರ್ನಿಂಗ್, ಶೇಪಿಂಗ್ ದ ಲಿಟಲ್ ಮೈಂಡ್ಸ್ ಬೈ ಕಂಬೈನಿಂಗ್ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ವಿತ್ ಫನ್ ಔಟ್ಡೋರ್ ಲರ್ನಿಂಗ್. ವಿತ್ ಅವರ್ ಡೆಡಿಕೇಟೆಡ್ ಟೀಮ್, ಯುವರ್ ಚೈಲ್ಡ್ ರಿಸೀವ್ಸ್ ಲವಿಂಗ್ ಇಂಡಿವಿಜುವಲ್ ಅಟೆನ್ಷನ್ ಅಂಡ್ ಗೈಡೆನ್ಸ್. A strong foundation in general knowledge and value-based education. Safe and reliable transport facilities. Let your child start a wonderful journey of self-discovery, learning to lead and serve. Admission are now open for preschool, LKG, UKG and first standard to 7th standard. Seats are limited, so hurry up. For more details, contact 9620228026 or 9731121638 or 9620228187.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಅಥವಾ MCA ಮಾಡ್ಬೇಕಾ? PGCET ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
2: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ PGCET ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
1: June 8 and 9 ಬೆಳಿಗ್ಗೆ 9:00 AM Sunday 4:00 PM ಈಗಲೇ ರಿಜಿಸ್ಟರ್ ಮಾಡಿ.
3: ಏನ್ ಗೆಳೆಯ ಸಮಾಚಾರ? ಏನಿಲ್ಲ, ನನ್ ಮಗಳು ಶಮಿತಾ ಈ ವರ್ಷ SSLC ಪರೀಕ್ಷೆ ಬರೆದಿದ್ದಾಳೆ, ಯಾವ ಕಾಲೇಜಿಗೆ ಸೇರಿಸ್ಲಿ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ.
4: ಚಿಂತೆ ಯಾಕೆ? ಮಹಾರಾಜ ಎಜುಕೇಶನ್ ಟ್ರಸ್ಟ್ ನ ಗೋಪಾಲಸ್ವಾಮಿ PU ಕಾಲೇಜ್ನಲ್ಲಿ ರೆಗ್ಯುಲರ್ ಹಾಗೂ ಸಂಕಲ್ಪ ಇಂಟಿಗ್ರೇಟೆಡ್ ಕೋರ್ಸ್ಗಳ ಅಡ್ಮಿಷನ್ ಈಗಾಗಲೇ ಪ್ರಾರಂಭ ಆಗಿದೆ. ನನ್ನ ಮಗ ಸುಮುಖ ಕೂಡ ಅದೇ ಕಾಲೇಜಲ್ಲಿ ಓದಿದ್ದು. JEE ಒಳ್ಳೆ ಕೋಚಿಂಗ್ ಸಿಕ್ತು, ಈಗ IIT.
5: ಹೌದಪ್ಪ, ನನ್ ಮಗಳು ಜನನಿ ಕೂಡ ಅಲ್ಲೇ ಓದಿದ್ದು. ನೀಟ್ ಕೋಚಿಂಗ್ ಚೆನ್ನಾಗಿದ್ದರಿಂದ ಮೆಡಿಕಲ್ ಸೀಟ್ ಸಿಕ್ತು. IAS CET ಕೋಚಿಂಗ್ ಕೂಡ ಚೆನ್ನಾಗಿದೆ. ಮಂಡ್ಯದಿಂದ ಕಾಲೇಜ್ಗೆ ಕಾಲೇಜ್ ಬಸ್ನಲ್ಲೇ ಹೋಗಿ ಬರ್ತಿದ್ಲು. ಪಾಂಡವಪುರ, ಶ್ರೀರಂಗಪಟ್ಟಣ, ನಂಜನಗೂಡಿನಿಂದ ಕೂಡ ಬಸ್ ಫೆಸಿಲಿಟಿ ಇದೆ. ನಿಮ್ ಮಗಳಿಗೆ ಬೇಕು ಅಂದ್ರೆ ಅಲ್ಲೇ ಹಾಸ್ಟೆಲ್ಗೆ ಸೇರಿಸಬಹುದು. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಒಳ್ಳೆ ಲ್ಯಾಬ್ಗಳು, ಲೈಬ್ರರಿ, ವಿಶಾಲವಾದ ಕ್ಲಾಸ್ ರೂಮ್ ಇದೆ. ಹಾಗೆ ಕಲ್ಚರಲ್ ಹಾಗೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ.
4: ಹಾಗಾದ್ರೆ ಇನ್ಯಾಕ್ತಡ ಗೆಳೆಯ, ಅಡ್ರೆಸ್ ಬರ್ಕೋ. ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜು, ಲಕ್ಷ್ಮೀಪುರಂ, ಮೈಸೂರು. ದೂರವಾಣಿ ಸಂಖ್ಯೆ 9591478309.
0: ಇದೀಗ ಕೇಳೋಣ ಜಾಣಸುದ್ದಿ.
6: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ.
7: ಕೇಳು ಕೇಳು

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಜಾಣ ಕಥೆ. ಸಾಕು ಪ್ರಾಣಿಗಳಿಂದಲೇ ಸಾಧನೆ ಮಾಡಿದವ.
1: ನಾಯಿ, ಬೆಕ್ಕು, ಹಸು ಸಾಕಿದ್ದೀರಾ? ಮಕ್ಕಳು ಬೀದಿ ನಾಯಿಗಳ ಬಳಿ ಹೋಗಿ ಮುದ್ದು ಮಾಡುವುದು ಯಾವ ಅಪ್ಪ ಅಮ್ಮಂದರಿಗೂ ಇಷ್ಟ ಇರೋದಿಲ್ಲ. ಒಂದು ಬೆಕ್ಕನ್ನೋ, ಒಂದು ನಾಯಿಯನ್ನೋ, ಒಂದು ಗಿಣಿಯನ್ನೋ, ಮೀನಿನ ತೊಟ್ಟಿಯನ್ನೋ ಇಟ್ಟುಕೊಳ್ಳೋದನ್ನೇ ಒಪ್ಪಿಕೊಳ್ಳಬಹುದು. ಆದರೆ ನಾಯಿಯ ಜೊತೆಗೆ ಕೊಕ್ಕರೆ, ಹದ್ದು, ನೀರ್ಕೋಳಿಗಳನ್ನು ಸಾಕಿದರೆ ಯಾರು ತಾನೇ ಒಪ್ಪಿಯಾರು? ಅವೆಲ್ಲ ವೆಚ್ಚದ ಕೆಲಸವಷ್ಟೇ ಅಲ್ಲ, ಅದರಿಂದ ಏನೂ ಪ್ರಯೋಜನವಿಲ್ಲ ಎಂಬ ಬೈಗಳ ಕೇಳಲೇಬೇಕಾಗುತ್ತೆ. ತೋಟದಲ್ಲಿ ಹಸು ಸಾಕಿದ್ರೆ ಹಾಲು ಸಂಪಾದಿಸಬಹುದು, ಕುರಿ ಕೋಳಿಯನ್ನು ಸಾಕಿದ್ರೆ ಮಾಂಸ ಸಂಪಾದಿಸಬಹುದು. ಆದರೆ ಈ ಪಕ್ಷಿ ಪ್ರಾಣಿಗಳನ್ನ ಇಟ್ಕೊಂಡು ಏನು ಮಾಡ್ತೀ ಎನ್ನುವ ಪ್ರಶ್ನೆ ಬಂದೇ ಬರುತ್ತೆ. ಇದರೊಟ್ಟಿಗೆ ಮೊಸಳೆ, ಕಾಡ್ಪಾಪ, ದೊಡ್ಡ ಗಿಳಿಯಂತಹ ಕಾಕಟ ಕೂಡ ಇದ್ರೆ ಏನಂತೀರಾ? ಹಾಂ, ಇವೆಲ್ಲವನ್ನೂ ಬೆಳೆಸಿದವನ ಕಥೆ ಇದು. ಅಷ್ಟೇ ಅಲ್ಲ, ಪ್ರಾಣಿಗಳನ್ನು ಸಾಕುತ್ತಲೇ ಅವನ್ನ ಅಧ್ಯಯನ ಮಾಡಿ ಅದರಿಂದ ನೋಬೆಲ್ ಪ್ರಶಸ್ತಿಯನ್ನೂ ಗಳಿಸಿದ ವಿಚಿತ್ರ ವಿಜ್ಞಾನಿಯ ಕಥೆ ಇದು. ಈ ವಿಜ್ಞಾನಿ ಇನ್ಯಾರೂ ಅಲ್ಲ, ನಮ್ಮೆಲ್ಲರಲ್ಲಿಯೂ ಕೆಲವು ನಡವಳಿಕೆಗಳು ಹುಟ್ಟಿನಿಂದಲೇ ಬಂದಿರುತ್ತವೆ, ಕಾಲಕಾಲಕ್ಕೆ ತಕ್ಕಂತೆ ಅವು ಪ್ರಕಟವಾಗುತ್ತವೆ ಅಂತ ಹೇಳಿದವ. ಈ ನಡವಳಿಕೆಯನ್ನ ಇನ್ಸ್ಟಿಂಕ್ಟ್ ಅಂತ ಕರೀತಾರೆ. ಉದಾಹರಣೆಗೆ, ಯಾವ ಮಗುವಿಗೂ ಕೈಯಿಂದ ತಿನ್ನಲು ಹೇಳ್ಕೊಡ್ಬೇಕಾಗಿಲ್ಲ. ಕೈ ಕಾಲು ಆಡಿಸೋದು ಗೊತ್ತಾದ ಕೂಡಲೇ ಅದು ಕೈಗೆ ಸಿಕ್ಕಿದ್ದನ್ನು ನೇರವಾಗಿ ಬಾಯಿಗೆ ಹಾಕ್ಕೊಳ್ಳುತ್ತೆ. ಕಣ್ಣಿಲ್ಲದೆಯೇ ಹುಟ್ಟಿದ ಮಕ್ಕಳು ಇದನ್ನು ಮಾಡ್ತವೆ. ಯಾರೂ ಕಲಿಸದೆಯೇ ಬರುವಂತಹ ಇಂತಹ ನಡವಳಿಕೆಗಳನ್ನು ಇನ್ಸ್ಟಿಂಕ್ಟ್ ಅಥವಾ ಹುಟ್ಟ ನಡವಳಿಕೆ ಅಂತಾರೆ. ಇಂತಹ ನಡವಳಿಕೆ ಎಲ್ಲ ಜೀವಿಗಳಲ್ಲೂ ಇದೆ ಅಂತ ತೋರಿಸಿದವನು ಕಾನ್ರಾಡ್ ಲೊರೆಂಜ್. ಇದಕ್ಕಾಗಿ ಈತನಿಗೆ ನೊಬೆಲ್ ಪ್ರಶಸ್ತಿ ದೊರೆಯಿತು. ವಿಜ್ಞಾನಿ ಅಂದರೆ ಪ್ರಯೋಗಾಲಯಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ಪಂಚರಗಳಲ್ಲಿ ಹಾಕಿ ಅವನ್ನ ಕತ್ತರಿಸಿ ಪ್ರಯೋಗಗಳನ್ನು ನಡೆಸುವವ ಅಂದ್ಕೊಂಡಿದ್ದೀರಾ? ಲೊರೆನ್ಸ್ ಈ ಪದ್ಧತಿಗೆ ಎಳ್ಳು ನೀರು ಬಿಟ್ಟವ. ಪ್ರಾಣಿಗಳು ಸಹಜವಾಗಿ ಬೆಳೆಯುವ ವಾತಾವರಣದಲ್ಲಿಯೇ ಅವನ್ನ ಗಮನಿಸಿ ಅವುಗಳ ನಡವಳಿಕೆ ಹೇಗೆ ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತ. ಈ ವಿಷಯದಲ್ಲಿಯೂ ಈತ ಭಿನ್ನ. ಲೊರೆನ್ಸ್ನ ಅಪ್ಪ ಮಹಾಶ್ರೀಮಂತ ವೈದ್ಯ, ಜರ್ಮನಿಯಲ್ಲಿದ್ದರೂ ವಿಶ್ವಖ್ಯಾತಿಯನ್ನ ಪಡೆದಿದ್ದ. ಕೆಲವು ಮಕ್ಕಳು ಸೊಂಟದ ಮೂಳೆ ಜರುಗಿದವಂತೆಯೇ ಹುಟ್ಟುತ್ತಾರೆ. ಅಂತಹವರು ಬದುಕಿನ ಪರ್ಯಂತ ಹೆಳವರಾಗಿಯೇ ಇರಬೇಕಾಗ್ತಿತ್ತು. ಅಂತಹ ದೋಷವನ್ನು ಶಸ್ತ್ರಕ್ರಿಯೆಯಿಂದ ಸರಿಪಡಿಸಬಹುದು ಅಂತ ಲೊರೆನ್ಸ್ನ ಅಪ್ಪ ನಿರೂಪಿಸಿದ್ದ. ಆ ಶಸ್ತ್ರಕ್ರಿಯೆಯಿಂದಲೇ ಶ್ರೀಮಂತನೂ ಆಗಿದ್ದ. ಸುಮಾರು 100 ವರ್ಷಗಳ ಹಿಂದೆಯೇ ಅಮೆರಿಕದ ಶ್ರೀಮಂತನೊಬ್ಬನ ಮಗಳಿಗೆ ಇಂಥ ಒಂದು ಶಸ್ತ್ರಕ್ರಿಯೆ ಮಾಡಲು $2,00,000 ಫೀ ವಿಧಿಸಿದ್ದ ವೈದ್ಯ ಈತ. ಜರ್ಮನಿಯಲ್ಲಿ ಲೊರೆನ್ಸ್ನ ಮನೆ ಅವರ ಶ್ರೀಮಂತಿಗೆ ತಕ್ಕಂತೆ ದೊಡ್ಡದಾಗಿಯೇ ಇತ್ತು. ಅಪ್ಪನಿಗೆ ಮಗ ಕಾನ್ರಾಡ್ ತನ್ನಂತೆಯ ವೈದ್ಯನಾಗಬೇಕು ಅನ್ನೋ ಆಸೆ. ಆದರೆ ಯಾವ ಮಗ ತಾನೇ ಅಪ್ಪ ಹಾಕಿದ್ದ ಹಾದಿಯಲ್ಲಿಯೇ ನಡೆಯಲು ಇಷ್ಟಪಡ್ತಾನೆ? ಲೊರೆನ್ಸ್ಗೋ ವೈದ್ಯನ ಬದಲು ಪ್ರಾಣಿ ವಿಜ್ಞಾನಿಯಾಗಬೇಕು ಅನ್ನೋ ಆಸೆ. ಜೊತೆಗೆ ತನ್ನ ಬಾಲ್ಯದ ಗೆಳತಿಯೊಬ್ಬಳನ್ನು ಮದುವೆ ಆಗುವ ಆಸೆಯೂ ಇತ್ತು. ಇದೆರಡನ್ನೂ ಇಷ್ಟಪಡದ ಅಪ್ಪ ಲೊರೆನ್ಸ್ನನ್ನ ಅಮೆರಿಕಕ್ಕೆ ವೈದ್ಯ ಓದಲಿ ಅಂತ ಕಳಿಸ್ಬಿಟ್ನಂತೆ. ಆದರೆ ಲೊರೆನ್ಸ್ ಅಲ್ಲಿ 4 ತಿಂಗಳು ಕೂಡ ಇರಲಿಲ್ಲ. ಅಪ್ಪ ಕೊಟ್ಟಿದ್ದ ಹಣದಲ್ಲಿ ವಾಪಸ್ ಬರಲು ಟಿಕೆಟ್ ತೆಗೆಸಿಕೊಳ್ಳುವಷ್ಟು ಹಣ ಉಳಿಸಿ ವಾಪಸ್ ಬಂದೇ ಬಿಟ್ಟ. ಜರ್ಮನಿಗೆ ಬಂದ ಮೇಲೆ ಅಪ್ಪನ ಆಸೆಯಂತೆಯೇ ವೈದ್ಯ ಸೇರಿದ. ಆದರೆ ಅಲ್ಲಿಯೂ ಅಂಗರಚನೆಯನ್ನು ಅಧ್ಯಯನ ಮಾಡಲು ಆರಂಭಿಸಿದ. ಅಪ್ಪನನ್ನು ಹೀಗೆ ಒಪ್ಪಿಸಿ ತನ್ನ ಗೆಳತಿಯನ್ನು ವೈದ್ಯಕೀಯ ಕಾಲೇಜಿಗೆ ಸೇರಿಸ್ದ. ಅವಳಿಗೆ ತಾನೇ ಪಾಠ ಹೇಳೋದಕ್ಕೂ ಆರಂಭಿಸ್ದ. ನಂತರ ಅವಳನ್ನೇ ಮದುವೆಯೂ ಆದ. ಅಪ್ಪನ ಮಾತನ್ನು ಮೀರದೆಯೂ ತನ್ನ ಹಾದಿಯನ್ನು ಹುಡುಕುವುದನ್ನು ಕಂಡುಕೊಂಡಿದ್ದ. ವೈದ್ಯನಾಗುವ ಬದಲಿಗೆ ಪ್ರಾಣಿ ವಿಜ್ಞಾನಿಯಾದ. ಮದುವೆಯಾದ ಮೇಲೆ ಲೊರೆನ್ಸ್ ಒಂದೋ ಅಪ್ಪನ ಮನೆಯಲ್ಲಿ, ಇಲ್ಲವೇ ತಾನು ಉದ್ಯೋಗ ನಡೆಸುತ್ತಿದ್ದ ಮತ್ತೊಂದು ಮನೆಯಲ್ಲಿ ವಾಸಿಸ್ತಿದ್ದ. ಎರಡೂ ದೊಡ್ಡ ಮನೆಗಳೇ ಆಗಿದ್ದರಿಂದ ಪ್ರಾಣಿಗಳನ್ನು ಸಾಕೋದಕ್ಕೆ ಸಾಕಷ್ಟು ಜಾಗವೂ ಇತ್ತು. ಒಮ್ಮೆ ಹೀಗೆ ಕೆಲಸ ಇಲ್ಲದೆ ಕುಳಿತಿದ್ದ. ಅವನು ಸಾಕಿದ್ದ ಸ್ಟಾರ್ಲಿಂಗ್ ಹಕ್ಕಿಯ ಮರಿ ಎದುರಿ ಕುಳಿತಿತ್ತು. ಅದರ ಮೊಟ್ಟೆಯನ್ನು ಎಲ್ಲಿಂದಲೋ ಹೆಕ್ ತಂದು ಅದು ಒಡೆದ ಮೇಲೆ ಲೊರೆನ್ಸ್ ಸಾಕಿದ್ದ. ತಾಯಿಯ ಆರೈಕೆ ಅದಕ್ಕೆ ದೊರೆತಿರಲಿಲ್ಲ. ಲೊರೆನ್ಸ್ ನೋಡುತ್ತಿದ್ದ ಹಾಗೆ ಒಂದು ಅದ್ಭುತ ನಡೆಯಿತು. ಅಲ್ಲಿವರೆಗೂ ಅವನ ಕೈಯಿಂದ ಕೊಟ್ಟ ಆಹಾರವನ್ನಷ್ಟೇ ತಿಂದು ಬೆಳೆದಿದ್ದ ಹಕ್ಕಿಯ ಮರಿ ಇದ್ದಕ್ಕಿದ್ದ ಹಾಗೆ ಹುಳುವೊಂದನ್ನು ಬೇಟೆಯಾಡ್ತು. ನೆಲದ ಮೇಲೆ ಕುಳಿತಿದ್ದ ಅದು ಇದ್ದಕ್ಕಿದ್ದ ಹಾಗೆ ಮೇಲೆ ಸೂರ್ಯನ ಕಡೆಗೆ ಹಾರಿತು. ಅಲ್ಲಿ ಸೂರ್ಯನ ಬಳಿ ಹಾರುತ್ತಿದ್ದ ಹುಳುವನ್ನ ಹಿಡಿತು. ನಂತರ ಕೆಳಗೆ ಇಳಿದು ಬಂದು ಅದನ್ನ ಕೊಕ್ಕಿನಿಂದ ಕುಕ್ಕಿ ಕೊಂದು ನುಂಗುಬಿಟ್ಟು. ಲೊರೆನ್ಸನಿಗೆ ಇದು ಹೊಸ ಸಂಗತಿಯೇನಾಗಿರಲಿಲ್ಲ, ಆದರೆ ಸಂದರ್ಭ ವಿಶೇಷವಾಗಿತ್ತು. ಸೂರ್ಯನ ಬಳಿ ಯಾವುದೇ ಹುಳ ಇರಲಿಲ್ಲ. ಹುಳ ಹಿಡಿದು ತಿಂದಂತೆ ಮಾಡಿದ ಹಕ್ಕಿಯ ಮರಿಗೆ ಹಾರಾಟವನ್ನು ಕಲಿಸಲು ಅಮ್ಮನೇ ಇರಲಿಲ್ಲ. ಬೆಳೆಸಿದ್ದು ಲೋರೆನ್ಸ್ ತಾನೇ? ಹಾಗಿದ್ರೆ ಆ ಮರಿ ಬೇಟೆ ಆಡುವುದನ್ನು ಕಲಿತದ್ದು ಹೇಗೆ ಎನ್ನುವ ಹುಳ ಈಗ ಲೋರೆನ್ಸನ ತಲೆಯನ್ನು ಕೊರೆಯತೊಡಗಿತ್ತು. ಇದೇ ರೀತಿಯ ನಡವಳಿಕೆಗಳು ಇನ್ನೂ ಯಾವ ಯಾವ ಪ್ರಾಣಿ ಪಕ್ಷಿಗಳಲ್ಲಿ ಕಾಣಿಸಬಹುದು ಅಂತ ಹುಡುಕಿದ. ಇವೆಲ್ಲವೂ ಹುಟ್ಟ ನಡವಳಿಕೆಗಳು. ತಕ್ಕ ಸಮಯ ಬಂದಾಗ, ಅಂದರೆ ಮರಿ ಒಂದು ಗಾತ್ರಕ್ಕೆ ಬೆಳೆದ ನಂತರ ಸಹಜವಾಗಿಯೇ ಕಾಣಿಸುವ ನಡವಳಿಕೆಗಳು ಅಂತ ಅರ್ಥೈಸಿದ. ತಾನು ಸಾಕಿದ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ. ಲೊರೆನ್ಸನಿಗೆ ಒಂದು ಅಡ್ಡ ಹೆಸರಿದೆ, ಬಾತುಕೋಳಿಗಳ ಅಮ್ಮ ಅಂತ. ಈ ಹೆಸರು ಅವನಿಗೆ ಬಂದಿದ್ದು ಅವನು ನಡೆಸಿದ ಪ್ರಯೋಗಗಳಿಂದ. ಲೊರೆನ್ಸ್ ಒಡೆಯೋದಕ್ಕೆ ಮೊದಲೇ ಬಾತುಕೋಳಿಗಳ ಮೊಟ್ಟೆಗಳನ್ನು ಬೇರ್ಪಡಿಸಿ ತಾನೇ ಕೃತಕವಾಗಿ ಕಾವು ನೀಡಿ ಬೆಳೆಸಿದ. ಅವು ಹುಟ್ಟುವಾಗ ಅವುಗಳ ಎದುರಿಗೆ ತಾನೇ ಇರುವಂತೆ ನೋಡಿಕೊಂಡ. ಫಲವಾಗಿ ಆ ಮರಿಗಳು ಅವನನ್ನೇ ಅಮ್ಮ ಅಂತ ತಿಳಿದು ಅವನ ಹಿಂದೆಯೇ ಓಡಾಡಲು ಆರಂಭಿಸಿದ್ವು. ಅಂದರೆ ಅಮ್ಮನನ್ನ ಗುರುತಿಸುವ ಸಮಯದಲ್ಲಿ ಯಾವುದೇ ವಸ್ತು ಎದುರಿಗಿದ್ರೂ ಅವು ಅದನ್ನೇ ತಮ್ಮ ಅಮ್ಮ ಅಂತ ಭಾವಿಸುತ್ತವೆ ಅಂತ ಅವನಿಗೆ ಅನ್ನಿಸ್ತು. ತನ್ನ ಜಾಗದಲ್ಲಿ ಗೊಂಬೆಗಳನ್ನ ಯಂತ್ರಗಳನ್ನ ಇಟ್ಟು ನೋಡಿದ. ಮೊಟ್ಟೆ ಒಡೆಯುವ ಸಂದರ್ಭದಲ್ಲಿ ಯಾವ ವಸ್ತು ಎದುರಿಗಿರ್ತಿತ್ತೋ ಅದನ್ನೇ ಮರಿಗಳು ಅಮ್ಮ ಅಂತ ಭಾವಿಸಿ ಹಿಂಬಾಲಿಸ್ತಿದ್ವು. ಲೊರೆನ್ಸ್ ಹೀಗೆ ಮೊಟ್ಟೆ ಒಡಿಸಿ ಮರಿ ಮಾಡಿದ ಬಾತುಕೋಳಿಯ ಮರಿಗಳು ಅವನನ್ನು ಹೋದಲ್ಲೆಲ್ಲ ಹಿಂಬಾಲಿಸ್ತಿದ್ವು. ಅಮ್ಮ ಮಕ್ಕಳಿಗೆ ಚುಕುಬುಕು ರೈಲು ಆಟ ಆಡಿಸಿದ ಹಾಗೆ ತೋರ್ತಿತ್ತು. ಅದಕ್ಕೆ ಅವನನ್ನ ಬಾತುಕೋಳಿಯ ಅಮ್ಮ ಅಂತ ಎಲ್ಲರೂ ತಮಾಷೆ ಮಾಡ್ತಿದ್ರು. ಪ್ರಾಣಿಗಳನ್ನ ಸಾಕೊಂಡು ಆ ಹವ್ಯಾಸದಿಂದಲೇ ಹೊಸ ವಿಚಾರಗಳನ್ನು ಶೋಧಿಸಿದ ಕೀರ್ತಿ ಹೀಗೆ ಅವನಿಗೆ ದಕ್ಕಿತ್ತು. ನೊಬೆಲ್ ಬಹುಮಾನವೂ ಕೂಡ ಸಿಕ್ಕಿತ್ತು.
0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ ಹಾಗೂ ಶ್ರೀಮತಿ ಸುಮನಾ ಮೈಸೂರು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಜಾಣ ಸುದ್ದಿ ಪ್ರಸಾರವಾಯಿತು.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ನಿಲಯದ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆಗೆ. ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದ ಕಾರ್ಯಕ್ರಮಗಳನ್ನು ಆಪ್ ಮೂಲಕವೂ ಸಹ ಕೇಳಬಹುದು. ನಮಸ್ಕಾರ, ಶುಭ ಸಂಜೆ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳು

0: ಅನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್

0: ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATC

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣಾ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ

ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 ಎಫ್ಎಂನಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ

ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ

ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ, ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾ ಎಚ್ ರಾಮಚಂದ್ರ.

ಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.